ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:50 ಇಂದಿನ ಪಂಚಾಂಗ ಶಕವರ್ಷ 1947 ಕೃಷ್ಣಪಕ್ಷ ಶ್ರಾವಣ ಮಾಸದ ದಶಮಿಯ ದಿನವಾದ ಇಂದು ದಿನಾಂಕ ಸೆಪ್ಟೆಂಬರ್ 6, 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕ. ಟ್ಯೂನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬೆಲ್ಲು.

ಕೇಳ್ತಾ ಇದ್ರಾ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:02. ನಾನು ನಿಮ್ಮ ಆಜಿ ಪ್ರಿಯಾಂಕಾ ನಿಮ್ಮೊಂದಿಗೆ ಜೊತೆಯಾಗಿದ್ದೀನಿ. ಇಂದು ಇವತ್ತಿನ ನುಡಿಮುತ್ತಿನ ಕಡೆ ನೋಡೋದಾದ್ರೆ, ಸೋಲು ಎಂಬುದು ಮತ್ತೊಮ್ಮೆ ಹೆಚ್ಚು ಚೇತನದಿಂದ ಯತ್ನಿಸಲು ನೀಡಲ್ಪಡುವ ಒಂದು ಅವಕಾಶ ಅಂತ ಹೇಳ್ಬೋದು. ಇಷ್ಟು ಸೊಗಸಾಗಿ ಹೇಳಿದ್ದಾರೆ ಅಲ್ವಾ ಹಿರಿಯರು, ಸೋಲನ್ನು ಜೀವನದಲ್ಲಿ ಹೇಗೆ ಸ್ವೀಕರಿಸಬೇಕು ಅನ್ನೋದು ಇದರ ತತ್ವ. ಹೀಗೆ ಮುಂದುವರಿತಾ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಟ್ಯೂನ್ ಮಾಡಿದ್ರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಲಿದೆ 6:54. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ.

ಸಮಯ 6:10:40 ನಾ ತಾರ್ಸಿನಿಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ ಟ್ಯೂನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ಶಿಕ್ಷಣ ಅಂದರೆ ಭೌತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಅಂತ ಹೇಳ್ತಾರೆ. ಜ್ಞಾನ ಅನ್ನೋದು ನಮ್ಮ ವಿನಯವನ್ನು ಹೆಚ್ಚಿಸಿದರೆ ಅದನ್ನು ಜೀವನ ಜ್ಞಾನ ಅಂತ ಹೇಳಬಹುದು. ಆಧ್ಯಾತ್ಮಿಕ ಜೀವನದಲ್ಲಿ ಹಲವು ಸಾಮ್ಯತೆಗಳನ್ನು ಹೊಂದಿರುವಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಎಲ್ಲರಿಗೂ ತಿಳಿದಿರೋ ಹಾಗೆ ರಾಮಕೃಷ್ಣ ಪರಮಹಂಸರು, ಹಾಗೆ ಅವರ ಶಿಷ್ಯರಾದ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು. ಈ ಬಗ್ಗೆ ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಜನೀಯ ಕಾರ್ಯಕ್ರಮದಲ್ಲಿ. ಟ್ಯೂನಿನ್ ಆಗಿರಿ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ ವೆಂಕಟೇಶ್ ಕೋಡ್ಕಿಂಡಿ ಅವರ ಧ್ವನಿಯಲ್ಲಿ. ಕೇಳ್ತಾರಿ ಕನ್ನಡ ಕಾಮನಬೆಲ್ಲು.

ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗುರು ಶಿಷ್ಯರ ಸಂಬಂಧ ಅಂದರೆ ಅದು ರಾಮಕೃಷ್ಣ ಪರಮಹಂಸರು ಹಾಗೆ ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರ ರೀತಿ ಇರಬೇಕು ಅಂತ ಹೇಳೋದು ಸಹಜವಾಗಿ ಎಲ್ಲರೂ ಕೇಳಿರ್ತೀರ. ಇವರಿಬ್ಬರಲ್ಲಿ ಇದ್ದಿದ್ದು ಸಾಮಾನ್ಯವಾದ ಬಂಧ ಅಲ್ಲ. ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗೆ ಅವರ ಜೀವನದ ಉದ್ದೇಶವನ್ನು ಅರಿಯಲು ಸಹಾಯ ಮಾಡಿದವರು ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರು. ಯಾವುದನ್ನು ಸುಮ್ಮನೆ ನಂಬೋ ಸ್ವಭಾವ ಸ್ವಾಮಿ ವಿವೇಕಾನಂದರದಲ್ಲ. ಅವರ ಜೀವನದ ಆಳ, ಅದರ ಅರ್ಥ, ಅದರ ಅಸ್ತಿತ್ವ ಎಲ್ಲದರ ಬಗ್ಗೆ ಸ್ಪಷ್ಟ ದಾರಿಯನ್ನು ತೋರಿಸಿದವರು ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಹಾಗೆ ಯಾವಾಗಲೂ ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಕೇಳೋ ಅಭ್ಯಾಸ ಇರ್ತಿತ್ತಂತೆ. ಏನೇ ಆಗಲಿ ಅದರ ಪ್ರಶ್ನೆಗಳ ಸುರಿಮಳೆ ಅವರಲ್ಲಿ ಇರ್ತಿತ್ತಂತೆ. ಪ್ರತಿಯೊಂದು ಪ್ರಶ್ನೆಗೂ ತಮ್ಮದೇ ರೀತಿ ಉತ್ತರವನ್ನು ನೀಡಿ ಅವರ ಜೀವನದ ಆಧ್ಯಾತ್ಮಿಕ ದಾರಿಯನ್ನು ಸುಗಮಗೊಳಿಸಿದ ಗುರುಗಳಾದ ರಾಮಕೃಷ್ಣ ಅವರ ಪರಮಹಂಸರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇತ್ತು ಸ್ವಾಮಿ ವಿವೇಕಾನಂದರಿಗೆ. ಇವರಿಬ್ಬರ ಮಧ್ಯೆ ಒಂದು ಅದ್ಭುತವಾದ ಸಂಭಾಷಣೆ ನಡೆಯುತ್ತೆ. ಅದೇನದು, ಈ ಹಾಡಿನ ನಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಕೇಳ್ತಾರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದರೆ SM ಪುಟ್ಟರಾಜು, ಪುಟ್ಟಯ್ಯ ರಾಜು, ಹಾಗೆ ಸಂಗೀತ ಸಂಯೋಜನೆ MRangarao.

ಸಮಯ 6:47 ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ಲು. ರಾಮಕೃಷ್ಣ ಪರಮಹಂಸರು ಹಾಗೆ ಸ್ವಾಮಿ ವಿವೇಕಾನಂದರ ನಡುವೆ ನಡೆದ ಒಂದು ಸಂಭಾಷಣೆಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಒಂದ್ಸಾರಿ ವಿವೇಕಾನಂದರು ಬಂದು ಅವ್ರ ಗುರುಗಳ ಹತ್ರ ಕೇಳ್ತಾರಂತೆ, ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಿ, ನೀವು ದೇವರನ್ನ ನೋಡಿದ್ದೀರಾ ಅಂತ. ದೇವರು ಹೇಗಿದ್ದಾನೆ ನೋಡೋದಕ್ಕೆ, ನೀವು ಅವನನ್ನು ನನಗೂ ಕೂಡ ತೋರಿಸ್ಬಲ್ಲಿರಾ ಅಂತ ಕೇಳ್ತಾರಂತೆ. ಈ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಜೀವನದ ಪ್ರಮುಖ ತಿರುವಾಗಿ ರೂಪುಗೊಳ್ಳುತ್ತೆ. ನಂಬಿಕೆಗಿಂತ ಅನುಭವದ ಹುಡುಕಾಟ ಮನುಷ್ಯನನ್ನು ಆಳವಾದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಏನಂತೀರಾ? ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಕನಕದಾಸರ ಸಾಹಿತ್ಯ ಈ ಗೀತೆಗಿದೆ. ಸಂಗೀತ ಸಂಯೋಜನೆ ಟಿವಿ ಗೋಪಾಲಕೃಷ್ಣನ್.

ಸಮಯ 6:35:39 ಟ್ಯೂನ್ ಮಾಡಿದಿರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ರಾಮಕೃಷ್ಣ ಪರಮಹಂಸರು ಹಾಗೆ ವಿವೇಕಾನಂದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಲ್ಲಿ ಅಪಾರವಾದ ಸಾಮರ್ಥ್ಯವನ್ನು ಕಂಡಿದ್ರಂತೆ. ನಂಬಿಕೆ, ಪ್ರೀತಿ, ಮಾರ್ಗದರ್ಶನ, ಆಧ್ಯಾತ್ಮಿಕತೆ ಇದೆಲ್ಲದರಿಂದ ಕೂಡಿದ ಅದ್ಭುತ ಬಂದ ಇವರ ಬಿರುದಾಗಿತ್ತು. ರಾಮಕೃಷ್ಣ ಪರಮಹಂಸರು ಜೀವನದಲ್ಲಿ ಆಧ್ಯಾತ್ಮಿಕತೆ ಕೇವಲ ಪುಸ್ತಕದ ಜ್ಞಾನ ಆಗಿರಲಿಲ್ಲ, ದೇವರ ಅನುಭವವನ್ನು ಜೀವನದ ಕೇಂದ್ರವಾಗಿಟ್ಟುಕೊಂಡು ಬದುಕಿದವರು ಇವರು. ಆಧ್ಯಾತ್ಮಿಕ ಎಂದರೆ ದೊಡ್ಡ ಮಾತುಗಳಲ್ಲ, ದೊಡ್ಡ ಮಾತುಗಳು, ದೊಡ್ಡ ಪುರಾಣಗಳು ಅಂತ ಅಲ್ಲ, ನಮ್ಮ ಮನಸ್ಸಿನ ಸರಳತೆ ಮತ್ತು ಶುದ್ಧತೆಯಲ್ಲಿ ಇದು ಇದೆ ಅಂತ ನಂಬಿ ಅದೇ ಮಾರ್ಗವನ್ನು ತಮ್ಮ ಶಿಷ್ಯರಾದ ಸ್ವಾಮಿ ವಿವೇಕಾನಂದರಿಗೆ ತೋರಿಸಿಕೊಂಡಂತಹ ಮಹಾನ್ ವ್ಯಕ್ತಿ ರಾಮಕೃಷ್ಣ ಪರಮಹಂಸರು. ಶ್ರೀ ಮಂಜುನಾಥ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಸಾಯಿ ಸಂಕೀರ್ತಿಯವರು, ಹಾಗೆ ಸಂಗೀತ ಸಂಯೋಜನೆ ಹಂಸಲೇಖ.

ಇಂತಹ ಸೊಗಸಾದ ಗೀತೆ ಅಲ್ವಾ. ಇಂತಹ ಕಷ್ಟ ಬಂದರೂ ಕೂಡ ಸತಿಪತಿಗಳಿಬ್ಬರು ಒಬ್ಬರಿಗೆ ಒಬ್ಬರು ಆಗೋ ಈ ಸಮಯವನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ತುಂಬಿಕೊಳ್ಳುವಂತಹ ನಟನೆಯನ್ನು ಮಾಡಿದ್ದಾರೆ. ಹಾಗೆ ಈ ಚಿತ್ರ ಕೂಡ ಅಷ್ಟೇ, ತುಂಬಾ ಅದ್ಭುತವಾದಂತಹ ಭಕ್ತಿಪೂರ್ಣ ಚಿತ್ರ ಅಂತ ಹೇಳ್ಬೋದು. ಇನ್ನು ಹಾಗೆ ಮುಂದುವರಿತ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಇದ್ವಿ. ತಮ್ಮಲ್ಲಿರುವ ಸಾಮರ್ಥ್ಯವನ್ನು ನಾವು, ಅಂದರೆ ನಮ್ಮಲ್ಲಿ ಇರುವ ನಂಬಿಕೆ ಅಥವಾ ಸಾಮರ್ಥ್ಯವನ್ನು ನಾವು ಮೊದಲು ನಂಬಬೇಕು, ಹೀಗಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಇವರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡ್ತಾ ಹೋದರೆ ಬಹುಶಃ ಮನುಷ್ಯ ತನ್ನ ಅತ್ಯುನ್ನತ ಆವೃತ್ತಿಯನ್ನು ಕಂಡುಕೊಳ್ತಾನೆ, ಅಂದರೆ ಮನುಷ್ಯ ತನ್ನ ಬೆಸ್ಟ್ ವರ್ಷನ್ನ ಅವನು ಕಂಡುಕೊಳ್ತಾನೆ. ಅವರು ಚಿಕಾಗೋದಲ್ಲಿ ಆಡಿದ ಮಾತುಗಳು ಇನ್ನೂ ಜನರನ್ನು ಆಕರ್ಷಿಸುತ್ತೆ, ಇನ್ನೂ ಯೂತ್ಗಳನ್ನ ಇನ್ಸ್ಪೈರ್ ಮಾಡ್ತಾ ಇದೆ ಅಂತ ಅಂದರೆ ಅದು ಅವರಲ್ಲಿನ ಶಕ್ತಿ ಮತ್ತು ಅವರಿಗೆ ಅವರ ಮೇಲೆ ಇದ್ದ ನಂಬಿಕೆ ಅಂತ ಹೇಳ್ಬೋದು. ಅವರ ಜೀವನದಲ್ಲಿ ಮುಖ್ಯವಾಗಿ ಮಾನವ ಸೇವೆ ಹಾಗೆ ಮಾನವೀಯತೆ ಅಂದರೆ ಆಧ್ಯಾತ್ಮಿಕತೆಯ ಒಂದು ರೂಪ ಅಂತ ನಂಬಿ ಅದರಂತೆ ಬದುಕಿದವರು ಸ್ವಾಮಿ ವಿವೇಕಾನಂದರು. ಅವರ ಆಳವಾದ ಶಕ್ತಿ ಎಲ್ಲರಿಗೂ ಮಾರ್ಗದರ್ಶಕವಾಗಿ ಅಂತ ಹೇಳ್ತಾ ಸೊಗಸಾದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ದೇವತಾ ಮನುಷ್ಯ ಚಿತ್ರದಿಂದ ಕೇಳಿದ್ದಾರೆ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

0: ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಸದಾ ನಿನ್ನ ದಯೆ ಹೊಂದಿರಲಿ ಅಂತ ಹೇಳ್ತಾ ನಾದಾಳ್ಸಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ನೀವು ಟ್ಯೂನ್ ಇನ್ ಮಾಡಿದಿರಿ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಸಮಯ 6:49:28 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿ ಅಶ್ವಥ್, ಸುಗಮ ಸಂಗೀತ ಲೋಕದ ದಿಗ್ಗಜ. ಶುದ್ಧ ಶಾಸ್ತ್ರೀಯ ಸಂಗೀತವನ್ನ ಬಾಲ್ಯದಲ್ಲಿ ಕಲಿತಿಲ್ಲದೆ ಹೋದರೂ ಮನದಲ್ಲಿ ನುಡಿದ ಸ್ವರಗಳಿಗೆ ಲಯ ಕೊಟ್ಟವರು. ಸಿ ಅಂದ್ರೆ ಚನ್ನರಾಯಪಟ್ಟಣ ಅವರ ಮೂಲ ಜಾಗ, ಅದು ಹೌದು. ಹಾಗೆ ಅವರು ಬಾಲ್ಯ ಕಳೆದದ್ದು ಚಾಮರಾಜಪೇಟೆಯಲ್ಲಿ. ಸಿ ಅಂದ್ರೆ ಚಾಮರಾಜಪೇಟೆ ಅಂತ ಕೂಡ ಅಂದುಕೊಳ್ಳಬಹುದು. ಐಟಿಐನಲ್ಲಿ ಕೆಲಸ ಮಾಡಿದರು. ಅವರು ಸುಗಮ ಸಂಗೀತ ಲೋಕದಲ್ಲಿ ಮೂಡಿಸಿದ ಸಂಚಲನ ಇವತ್ತಿಗೂ ಜೀವಂತ. ಸಾಹಿತ್ಯವನ್ನು ಪರಿಚಯಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಸಂಗೀತ ಅದು ಕೇವಲ ಮನರಂಜನೆ ಅಲ್ಲ, ಅದು ಅಕಾಡೆಮಿಕ್ ಆಗಬೇಕು ಅಂತ ಹೇಳಿದರು ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಮಾತು ಇವತ್ತಿನ ರತ್ನ ಭಂಡಾರದಲ್ಲಿ.
2: ಸುಗಮ ಸಂಗೀತ ಇದು ಒಂದು ಅಕಾಡೆಮಿಕ್ ವರ್ಕ್.

0: ಹಾಕೊಂಡು ನಾವು ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗುವಿಲ್ಲ. ನಿಜವಾಗಿ ಹೇಳ್ತೀನಿ, ಹೇಳಿದ್ರೆ ಇವತ್ತೇನೋ ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ನಾವು ಸುಗಮ ಸಂಗೀತ ಆಗೋಕ್ಕಾಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ. ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೆ ಒಂದು ಹೊಸ ಶೈಲಿಯನ್ನು ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದದು ಅಕಾಡೆಮಿ ಅಂಥವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೋ ಸಂಯೋಜಕನ ಹುಡುಕಿ ಕುಮಾರವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರು ತಲುಪಿಸೋಂಗೆ, ಅದೇ ಒಂದು ವಾತಾವರಣ ಕಲ್ಪಿಸೋಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟು ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋಣ. ಯಾರು ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ, ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ ಇದು. ಇದು ಒಂದು ಆಗುತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ಪಿಸ್ಕೊಂಡು ಇದನ್ನು ಒಂದು ವಾಚನ ಮಾಡಿ ಹಿಂದುಗಳಿಗೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ? ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡೋವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ. ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ಕೋತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನ. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ ಬಸವಣ್ಣವ್ರು ಏನಂದ್ರೆ ಧೋಳ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ತಗೊಂಡು ಸಾಮಾಜಿಕನ ಇದನ್ನೇ ವಾತಾವರಣ ಬದಲಾಯಿಸುವಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು? ಒಂಥರ ಜನಸಾಮಾನ್ಯಗೂ ತಲುಪಿಸೋ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಟುಬಿಟ್ಟು ಈ ಪ್ರಯತ್ನ ಯಾರೊಬ್ಬರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಭಾಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ. ಪುಸ್ತಕದಲ್ಲಿ ಓದೋ ಜನ ಕಮ್ಮಿ, ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ ಒಂದು ಇದಾಗಲಿ ಒಂದು ಹುಟ್ಕೋಬೇಕು. ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ, ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಲಿ, ಮಕ್ಕಳ ಎಜುಕೇಷನ್ಗಾಗಲಿ, ಇದಕ್ಕೆ ನಾವು ಕ್ಯಾಸೆಟ್ಗಳು ಮಾಡಿ ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ, ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿಸಿ, ಅದ್ಭುತವಾಗಿ ಅದನ್ನು ಒಂದು ಅದಕ್ಕೆ ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ತಲುಪಿಸಿ. ಇದು ಒಂದು ನಿಜವಾಗ್ಲೂ ಇದು ವ್ಯಾಪಾರಿ ಕ್ಷೇತ್ರದಲ್ಲಿ ನಿರ್ಮಾಪಕರುಗಳು ಇದನ್ನು ಹಣ ಹಾಕಿ ಮಾಡುವಂಥ ಕೆಲಸ ಅಲ್ಲ. ಇದನ್ನು ಮಾಡಬೇಕಾದಂಥ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರ. ಅದಾದರೆ ಇದು ಅದೇನು ಹೇಳ್ತಾರೆ ಏಕತಾನತೆ, ಅದು ಮೀರಿ ಇದು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ. ಇದು ಈ ಮಾಧ್ಯಮ ಬಹಳ ದೊಡ್ಡ ಮಾಧ್ಯಮ. ಇದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ಇಲ್ಲ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಸಿ ಅಶ್ವಥ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ವೈಶ್ವಿಕ ಅನಿಶ್ಚಿತತಾಯಾಃ ಮಧ್ಯೆ ಅಷ್ಟದಶಾಂಶೋತ್ತರ ಸಪ್ತ ಪ್ರತಿಶತಾತ್ಮಿಕ ತ್ರೈಮಾಸಿಕ ವೃದ್ಧಿ ಭಾರತಸ್ಯ ಆರ್ಥಿಕ ಸಾಮರ್ಥ್ಯಂ ಪ್ರದರ್ಶಯತಿ. ಸಹ ಉಕ್ತವಾನ್ ಯತ್ ಭಾರತೇನ ನೀತಿ ಸಂಬದ್ಧ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ನಾವು ನಮ್ಮ ಮಾತೃಭಾಷೆಯನ್ನು ಉಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ.
1: ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು, ಕನ್ನಡ ಉಳಿದರೆ ನಾವು ಉಳಿದೇವು.
0: ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಂಬವು.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಟ್ಯೂನ್ ಮಾಡಿದ್ರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಸಮಯ ಇನ್ನೇನು 7:05 ಆಗಲಿದೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ, ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35,00,000 ಅಭ್ಯರ್ಥಿಗಳ ನೋಂದಣಿ.

0: ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರದ ಮಾರ್ಗಸೂಚಿ ಹಾಗೂ ನಿಯಮಗಳ ಅನ್ವಯ ಎರಡನೇ ಹಂತದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲು ರಾಜ್ಯದ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಬಳಿಕ ವಿವಿಧ ಜಿಲ್ಲೆಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಅಭಿಯಾನದ ಕುರಿತು ಆನ್ಲೈನ್ ಸಂವಾದ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ತಿಂಗಳಾಂತ್ಯದ ವೇಳೆಗೆ ಮಳೆ ಅಭಾವ ಎದುರಿಸುತ್ತಿರುವ ರಾಜ್ಯದ ಎಲ್ಲ ತಾಲೂಕುಗಳ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕ ಅಕ್ಕ ಕುಟುಂಬಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅಮೆರಿಕದ ಫಿಲೆಡೆಲ್ಫಿಯಾದಲ್ಲಿ ನಡೆಯುತ್ತಿರುವ ಅಕ್ಕ ರಜತ ಮಹೋತ್ಸವದ ವಿಶ್ವ ಕನ್ನಡ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಸಂಬೋಧಿಸಿದರು. ಇದು ಕನ್ನಡದ ಜಾತ್ರೆ, ಕರ್ನಾಟಕದ ಹಬ್ಬ, ನಮ್ಮ ನೆನಪುಗಳ ಹಬ್ಬ ಮತ್ತು ನಮ್ಮ ಬೇರುಗಳನ್ನು ಮತ್ತೆ ಸ್ಪರ್ಶಿಸುವ ಕ್ಷಣ. ಕನ್ನಡಿಗ ಎಂದರೆ ಬದುಕಿನ ಪರಂಪರೆ, ಅದು ಒಂದು ಸಂಸ್ಕೃತಿ, ಒಂದು ಜೀವನ ವಿಧಾನ ಮತ್ತು ಒಂದು ಮೌಲ್ಯಗಳ ಪರಂಪರೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆಯ ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂದು ರಾಜ್ಯಾದ್ಯಂತ ನಡೆಯಲಿದೆ. ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ, 70,000 ಪೊಲೀಸ್ ಪೇದೆ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಇಂದು 35 ಲಕ್ಷ ಉದ್ಯೋಗಾಕಾಂಕ್ಷಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಹಿತ ಕಾಯುವ ಜವಾಬ್ದಾರಿ ತಮ್ಮದು ಎಂದರು. ಕಲಬುರಗಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ 18,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮಂಡಳಿ ಅಧ್ಯಕ್ಷ ಹಾಗೂ ಸಚಿವ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರಿನ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಲಭಿಸುವ ಅನುದಾನದಲ್ಲಿ ಶೇಕಡ 25% ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಂಡಳಿ ಮೀಸಲಿರಿಸಿದೆ. 18,34,00,000 ರೂಪಾಯಿ ನೀಡಿ 2,684 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಾಣಂತಿಯರು, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರ ಆರೋಗ್ಯ ಕಾಪಾಡಲು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1ನೇ ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುವ ತಾಯಂದಿರು ಅಶಕ್ತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚಿದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯ, ಪೋಷಣೆ ಮತ್ತು ವೇತನ ನಷ್ಟಕ್ಕೆ ಪಿಎಂ ಮಾತೃವಂದನಾ ಯೋಜನೆ ಪರಿಹಾರ ನೀಡುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಡಾ ಎಚ್ ಸಂತೋಷ್ ಕುಮಾರ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಾವು ಮೊದಲನೇ ಹೆರಿಗೆಗೆ 2 ಕಂತುಗಳಲ್ಲಿ 5,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಎರಡನೇ ಮಗು ಹೆಣ್ಣಾಗಿದ್ರೆ ಆ ಮಗುವಿಗೆ ಒಂದೇ ಕಂತಿನಲ್ಲಿ 6,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ 2026 ರಿಂದ ಆಗಸ್ಟ್ 2026 ಒಟ್ಟು 6,312 ಫಲಾನುಭವಿಗಳಿಗೆ ನಾವು ಮೊದಲ ಗರ್ಭಿಣಿಯರಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ವಿ. ಇದು 89% ನಾವು ಸಾಧನೆ ಅಂತಕ್ಕಂಥದ್ದು ಮಾಡಿದ್ವಿ. ಅದೇ ರೀತಿ ಎರಡನೇ ಹೆಣ್ಣು ಮಗುವಿಗೆ ನಾವು ಏಪ್ರಿಲ್ 2026 ಆಗಸ್ಟ್ 2026 ಒಟ್ಟು 2,579 ಫಲಾನುಭವಿಗಳಿಗೆ ನಾವು 97% ನಾವು ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತೇಳಿ ನಾನು ಸ್ವತ್ತುಗಳಲ್ಲಿ ಕೇಳ್ಕೊಳ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವಚ್ಛತೆಯೇ ಸೇವೆ 9ನೇ ಆವೃತ್ತಿಯ ಅಭಿಯಾನಕ್ಕೆ ಈ ತಿಂಗಳ 17ನೇ ತಾರೀಖಿನಂದು ಚಾಲನೆ ನೀಡಲಾಗುತ್ತಿದೆ. October 2 ಮಹಾತ್ಮ ಗಾಂಧಿ ಅವರ ಜಯಂತಿವರೆಗೆ ಮುಂದುವರಿಯಲಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತಕ್ಕೆ ಸ್ವಚ್ಛತಾ ಹೀ ಸೇವಾ ಜನಾಂದೋಲನದ ಮೂಲಕ ಬದ್ಧತೆಯನ್ನು ನವೀಕರಿಸಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್ ಲಾಲ್ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೇರಳಂ ಮಾದರಿಯಲ್ಲಿ ತಿದ್ದುಪಡಿ ತಂದು ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಜನವಸತಿ ಹಾಗೂ ಕೃಷಿ ಪ್ರದೇಶ ಪರಿಸರ ಸೂಕ್ಷ್ಮ ವಲಯದಿಂದ ಹೊರಗೆ ಇರಿಸುವಂತೆ ರಾಜ್ಯದ ಮಲೆನಾಡಿನ ಜನ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ರೈತರು ಪಾದಯಾತ್ರೆ ನಡೆಸಿದರು. ಕೇಂದ್ರದ 7ನೇ ಕರಡು ಅಧಿಸೂಚನೆ ಅನ್ವಯ ಡಾ ಕಸ್ತೂರಿ ರಂಗನ್ ವರದಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳ ಜನರ ಜೀವನೋಪಾಯಕ್ಕೆ ತೊಂದರೆಯಾಗಲಿದೆ ಎಂದು ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆಯ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ತಿಳಿಸಿದರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಕ್ರೀಡಾ ಸಚಿವಾಲಯದ ಸಾರಥ್ಯದಲ್ಲಿ ರಾಷ್ಟೀಯ ಮಹಿಳಾ ಸೈಕ್ಲಿಸ್ಟ್ಗಳ ಆಯ್ಕೆಗಾಗಿ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಸ್ಮಿತಾ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿಯಲ್ಲಿ 2 ದಿನಗಳ ಕಾಲ ಆಯೋಜಿತವಾಗಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಸಂಸದ ರಮೇಶ್ ಜಿಗಜಿಣಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅಂತಾರಾಷ್ಟೀಯ ಸೈಕ್ಲಿಂಗ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಳ್ಳುವ ಸೌಭಾಗ್ಯ ನಮ್ಮ ಜಿಲ್ಲೆಗೆ ಒದಗಿಬರಲಿದೆ ಎಂದರು. ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಅಧ್ಯಕ್ಷ ರಾಜು ಬಿರಾದಾರ್ ಮಾಹಿತಿ ನೀಡಿ ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದರು.
3: ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಬಾಲಕಿಯರಿಗಾಗಿ 18 ಮತ್ತು ಮಹಿಳೆಯರಿಗಾಗಿ ಈ ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೌತ್ ಜೋನ್ ಲೀಗ್ಗೆ ಆಯ್ಕೆ ಆಗುತ್ತಾರೆ. 18 ವರ್ಷ ಬಾಲಕಿಯರಿಗಾಗಿ 10 ಕಿಲೋಮೀಟರ್ ಟೈಮ್ ಟ್ರಯಲ್, ಮಹಿಳೆಯರಿಗಾಗಿ 20 ಕಿಲೋಮೀಟರ್ ಟೈಮ್ ಟ್ರಯಲ್, ಅದರ ಜೊತೆಯಲ್ಲಿ ಮಾಸ್ಟಾರ್ಟ್ ಕೂಡ 20 ಕಿಲೋಮೀಟರ್ under 18, ಮಹಿಳೆಯರಿಗಾಗಿ 40 ಕಿಲೋಮೀಟರ್ ಮಾಸ್ಟಾರ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಹಾಗೂ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಜೊತೆ ಕೇಂದ್ರ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಶೆಮುಕ್ತ ಭಾರತ ಮತ್ತು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಆಯ್ಕೆಗೊಂಡ ಕ್ರೀಡಾಪಟುಗಳು ಸೌತ್ ಜೋನ್ ಹಾಗೂ ರಾಷ್ಟೀಯ ಸೈಕ್ಲಿಂಗ್ ಅನ್ನು ಪ್ರವೇಶಿಸುತ್ತಾರೆ ಅಸ್ಮಿತಾ ಲೀಗಿಗೆ.
2: ಖ್ಯಾತ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಡಾ ನಂದಾ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿದ್ದ ವಿದುಷಿ ನಂದಾ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಧಾರವಾಡದಲ್ಲಿ ನಡೆಯಲಿದೆ. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ 3,800ಕ್ಕೂ ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ದತಿಯಿಂದ ರಕ್ಷಿಸಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮಡಿಕೇರಿಯ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಮಧ್ಯವಾರ್ಷಿಕ ಸಮ್ಮೇಳನಕ್ಕೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ 2ನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35 ಲಕ್ಷ ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆತ್ಮೀಯವಂತಹ ಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು, ಎರಡು ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಶವಂತ್ ಹಳವಂದಿಯವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಇದಾದ ನಂತರ ವಸಂತ ಪಿ ಎಸ್ ಅವರ ಧ್ವನಿಯಲ್ಲಿ ಗೀತೆ ಕೇಳಿ. ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.

ಸಮಯ 7:46 ಆಗಿದೆ. ಟ್ಯೂನ್ ಮಾಡಿದರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬರಹಗಾರರ ಬಗೆಗೆ ಮಾತು, ಭಾವಗೀತೆಗಳು ಎಲ್ಲವೂ ಇರುತ್ತೆ ಕಾರ್ಯಕ್ರಮದಲ್ಲಿ. ಇಂದು ನಾನು ಪ್ರಖ್ಯಾತ ಬರಹಗಾರರು ಬಹುಭಾಷಾ ಪಂಡಿತರಾದಂತಹ ಎ.ಆರ್. ಕೃಷ್ಣಶಾಸ್ತ್ರಿ, ಅಂದರೆ ಅಂಬಳ ರಾಮಕೃಷ್ಣ ಕೃಷ್ಣಶಾಸ್ತ್ರಿ, ಇವರ ಬಗೆಗೆ ಒಂದೆರಡು ಮಾತುಗಳನ್ನು ಆಡ್ತಾ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ ಕಾರ್ಯಕ್ರಮದಲ್ಲಿ. ಇವರ ಮಾತೃಭಾಷೆ ಕನ್ನಡನೇ ಆಗಿದ್ದರೂ ಇವರು ಸಂಸ್ಕೃತ, ಇಂಗ್ಲಿಷ್, ಪಾಳಿ, ಬಂಗಾಳಿ, ಹಿಂದಿ ಮತ್ತು ಜರ್ಮನ್ ಭಾಷೆಗಳಲ್ಲಿ ಉತ್ತಮವಾದ ಜ್ಞಾನವನ್ನು ಹೊಂದಿದಂತಹ ಖ್ಯಾತ ಬರಹಗಾರರಾಗಿದ್ದರು. ಇಂಗ್ಲಿಷ್ ಮತ್ತು ಜರ್ಮನ್ನಲ್ಲಂತೂ ನೆರಡ್ಗಳವಾಗಿ ಸುಲಭವಾಗಿ ಮಾತಾಡುವಂಥ ಎಷ್ಟೋ ಖ್ಯಾತ ಬರಹಗಾರರಲ್ಲಿ ಇವರು ಕೂಡ ಒಬ್ಬರು. ತುಂಬಾ ಜರ್ಮನ್ ಪುಸ್ತಕಗಳನ್ನು ಕನ್ನಡದಲ್ಲಿ ಅನುವಾದ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳ, ಬಂಗಾಳಿಯ ಖ್ಯಾತ ಕಾದಂಬರಿಕಾರರಾದ ಬಂಕಿಂಚಂದ್ರ ಚಟರ್ಜಿಯವರ ಜೀವನ ಚರಿತ್ರೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಇನ್ನೂ ಮಾತಾಡೋಣ ಇವರ ಬಗ್ಗೆ, ಹಾಗೆ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ ಅಂತ ಹೇಳ್ತಾ ಮತ್ತೊಂದು ಭಾವಗೀತೆ ವರ್ಷ ಸುರೇಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಉಪಾಸನ ಮೋಹನ್ ಅವರ ಸಂಗೀತ ಈ ಗೀತೆಗಿದೆ. ಸದಾ ಟ್ಯೂನ್ ಇನ್ ಮಾಡರಿ. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಟ್ಯೂನ್ ಮಾಡಿದ್ರಿ, ಇದು FM 9 ಕನ್ನಡ ಕಾಮನ್ ಬೆಲ್ಲು. ಸಮಯ ಆಗಿದೆ 7:34:34. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12ರಿಂದ 18ನೇ ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಹಾಗೂ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಉಪರಾಷ್ಟ್ರಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ

0: ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟ್ರಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯ್ರಾಂಗ್ನಲ್ಲಿರುವ INA ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ನಡೆಸುತ್ತಿರುವ ಡೋನಿ ಪೋಲೋ ಮಿಷನ್ ಶಾಲೆಗೂ ಭೇಟಿ ನೀಡಲಿದ್ದಾರೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರ್ಯಗೃಹ ನೆಲೆ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರಿಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾಥಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಪ್ರಸಿದ್ಧ ಸೆಲ್ಯುಲಾರ್ ಜೈಲುಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶ 1858ರಿಂದ ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಕಾಲಾಪಾನಿ ಎಂದೇ ಪ್ರಸಿದ್ಧವಾಗಿರುವ ಸೆಲ್ಯುಲಾರ್ ಜೈಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ತ್ಯಾಗ, ಯಾತನೆ ಮತ್ತು ಅಪ್ರತಿಮ ಪ್ರತಿರೋಧದ ಶಾಶ್ವತ ಸಂಕೇತವಾಗಿ ಹೊರಹೊಮ್ಮಿದೆ. ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ವಿಶಿಷ್ಟ ದ್ವೀಪ ಪರಿಸರ ವ್ಯವಸ್ಥೆಯೊಳಗೆ ತಲೆಮಾರುಗಳಿಂದ ವಿಕಸನಗೊಂಡಿರುವ ಸ್ಥಳೀಯ ಜ್ಞಾನ, ಸಾಂಪ್ರದಾಯಿಕ ಆಚರಣೆಗಳು, ಸಮುದಾಯ ಸಂಸ್ಥೆಗಳು, ಪಾರಂಪರಿಕ ನೆಲೆಗಳು, ಭೌತಿಕ ಸಂಸ್ಕೃತಿ ಮತ್ತು ಜೀವಂತ ಸಂಪ್ರದಾಯಗಳ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಆಯೋಜಿಸಲಾಗಿರುವ ಉದ್ಘಾಟನಾ ಐ ಬ್ರಿಕ್ಸ್ ಶೃಂಗಸಭೆಯಲ್ಲಿ 500ಕ್ಕೂ ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರರು, ಹಣಕಾಸು ಸಚಿವರು ಮತ್ತು ಉದ್ಯಮ ಮುಖಂಡರು ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಶೃಂಗಸಭೆ 21 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ರಾಷ್ಟ್ರಗಳಲ್ಲಿನ ಮೂಲಸೌಕರ್ಯ, ಇಂಧನ ಮತ್ತು ಡಿಜಿಟಲ್ ಸಾಮರ್ಥ್ಯ ಯೋಜನೆಗಳಿಗೆ ಸಾರ್ವಭೌಮ ಬಂಡವಾಳವನ್ನು ಸಂಪರ್ಕಿಸುವ ಉದ್ದೇಶವನ್ನು ಹೊಂದಿದೆ. ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಗಡಿಯಾಚೆಗಿನ ಹೂಡಿಕೆಗಳು, ಡಾಲರ್ ಏತರ ವಹಿವಾಟುಗಳು ಮತ್ತು ಪಾವತಿ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ UPI ಮತ್ತು ಬ್ರೆಜಿಲ್ನ ಪಿಕ್ಸ್ ನಂತಹ ರಾಷ್ಟ್ರೀಯ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಸಂಪರ್ಕಿಸುವುದು ಹಾಗೂ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ನಡುವೆ ಪರಸ್ಪರ ಕಾರ್ಯ ಸಾಮರ್ಥ್ಯ ಕಲ್ಪಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳಾದ್ಯಂತ ಮೂಲಸೌಕರ್ಯ, ಇಂಧನ ಹಾಗೂ ಡಿಜಿಟಲ್ ಯೋಜನೆಗಳಿಗೆ ಸಾಂಸ್ಥಿಕ ಬಂಡವಾಳವನ್ನು ಸಂಪರ್ಕಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. 2026ರ ಬ್ರಿಕ್ಸ್ ಅಧ್ಯಕ್ಷ ರಾಷ್ಟ್ರವಾಗಿರುವ ಭಾರತ ಇದೇ 12 ಮತ್ತು 13ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಾಯಕರು ಹಾಗೂ ಆಹ್ವಾನಿತ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಿಂದ ಮಾರ್ಗದರ್ಶಿಸಲ್ಪಡುತ್ತಿದ್ದು ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಆಶಯದಡಿ ಪ್ರಧಾನಮಂತ್ರಿಯವರ ಜನಕೇಂದ್ರಿತ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾ ದಿನೇಶ್ ಶರ್ಮಾ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಡಾ ದಿನೇಶ್ ಶರ್ಮಾ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿಯವರ ಉತ್ತರಾಧಿಕಾರಿಯಾಗಲಿದ್ದಾರೆ. ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ 2017ರ ಅಕ್ಟೋಬರ್ನಿಂದ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಡಾ ದಿನೇಶ್ ಶರ್ಮಾ ಅವರು ಪ್ರಸ್ತುತ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ನಿನ್ನೆ ರಾತ್ರಿ ಗೋವಾಕ್ಕೆ ತಲುಪಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಪಶ್ಚಿಮ

ಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಅವರು ಗೃಹ ಸಚಿವಾಲಯದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಬಿಜೆಪಿ ನೂತನ ರಾಜ್ಯ ಕಚೇರಿಯನ್ನು ಅವರು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂದಿನ ತಲೆಮಾರುಗಳಿಗಿಂತಲೂ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಜಗತ್ತನ್ನು ಮುನ್ನಡೆಸಬಲ್ಲ ಜಾಗತಿಕ ಸಮಾಲೋಚನಾ ಲೆಕ್ಕಪತ್ರ ಹಣಕಾಸು ಹಾಗೂ ಕಾನೂನು ಸಂಸ್ಥೆಗಳನ್ನು ನಿರ್ಮಿಸುವಂತೆ ಯುವ ಸಮೂಹಕ್ಕೆ ಕರೆ ನೀಡಿದ್ದಾರೆ. ನವದೆಹಲಿಯ ದೆಹಲಿ ವಿಶ್ವವಿದ್ಯಾಲಯದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ನಿನ್ನೆ ಸಂಜೆ ಪ್ರಧಾನಿಯವರು ಮಾತನಾಡಿದರು. ಇಂದು ಭಾರತೀಯರು ವಿಶ್ವದ ಪ್ರಮುಖ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ. ಹಾಗಾದರೆ ಭಾರತೀಯರು ನಿರ್ಮಿಸುವ ಕಂಪನಿಗಳು ಜಗತ್ತನ್ನು ಏಕೆ ಮುನ್ನಡೆಸಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ತ್ರೈಮಾಸಿಕ ಬೆಳವಣಿಗೆಯ ದರ 7.8% ಇರುವುದು ದೇಶದ ಆರ್ಥಿಕ ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದರು. ನೀತಿ ನಿಷ್ಕ್ರಿಯತೆಯಿಂದ ನೀತಿ ಚಲನಶೀಲನೆಯತ್ತ ಭಾರತ ಬಹುದೂರ ಸಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗುತ್ತಿರುವ ಭಾರತವನ್ನು ಜಗತ್ತು ಗಮನಿಸುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಸವಾಲುಗಳನ್ನು ಇಂದಿನ ಸಾಧನೆಗಳೊಂದಿಗೆ ಹೋಲಿಸಿದ ಪ್ರಧಾನಮಂತ್ರಿ, ಭಯೋತ್ಪಾದನೆಯನ್ನು ಸೋಲಿಸಲಾಗಿದ್ದು ಸಶಸ್ತ್ರ ಪಡೆಗಳು ಶತ್ರುಗಳ ನೆಲೆಯಲ್ಲೇ ಆತ್ಮವಿಶ್ವಾಸದಿಂದ ದಾಳಿ ನಡೆಸುತ್ತಿವೆ ಮತ್ತು ಜಮ್ಮು ಕಾಶ್ಮೀರದಿಂದ ಈಶಾನ್ಯ ಭಾರತದವರೆಗೆ ಶಾಂತಿ ಮರುಸ್ಥಾಪನೆಯಾಗಿದೆ ಎಂದು ಹೇಳಿದರು. ನಿರಂತರ ಟೀಕೆಗಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ, ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ 9% ಹೆಚ್ಚಾಗಿದೆ ಎಂದು ವಿವರಿಸಿದರು. ಇದೇ ಅವಧಿಯಲ್ಲಿ ಒಟ್ಟಾರೆ ವಾಹನಗಳ ಮಾರಾಟ 20%+ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ 20% ಮತ್ತು ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ ಸುಮಾರು 30% ಬೆಳವಣಿಗೆಯಾಗಿದೆ ಎಂದರು. ಉಕ್ಕು ಮತ್ತು ಸಿಮೆಂಟ್ ಬಳಕೆಯಲ್ಲಿ 8% ಹೆಚ್ಚಳವಾಗಿರುವುದು ನಿರ್ಮಾಣ ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ತ್ವರಿತವಾಗಿ ವಿಸ್ತರಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಸ್ಮಾರ್ಟ್ಫೋನ್ಗಳ ರಫ್ತು ಈಗ 2.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ಪ್ರಧಾನಿ ತಿಳಿಸಿದರು. ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 18.1 ಓವರ್ಗಳಲ್ಲಿ ಕೇವಲ 55 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಇದು ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಆ ತಂಡದ ಅತ್ಯಂತ ಕಡಿಮೆ ಮೊತ್ತವಾಗಿದೆ. ಭಾರತದ ಯುವ ಸ್ಪಿನ್ನರ್ಗಳಾದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ತಲಾ 3 ವಿಕೆಟ್ಗಳನ್ನು ಪಡೆದರೆ ದೀಪ್ತಿ ಶರ್ಮಾ 2 ವಿಕೆಟ್ಗಳನ್ನು ಕಬಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12ರಿಂದ 18ನೇ ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸಮಯ 7:45 ಆಗಿದೆ. ನೀವು ಕೇಳ್ತಾ ಇದ್ದೀರಾ, ಇದು ನಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ. ನಾನು ನಿಮ್ಮ ಆಚೆ ಪ್ರಿಯಾಂಕಾ, ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇನೆ. ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಬರಹಗಾರರು, ಭಾಷಾ ಪಂಡಿತರಾದ ಇ ಆರ್ ಕೃಷ್ಣ ಶಾಸ್ತ್ರಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಕೂಡ ಆಡ್ತಾ ಸಾಕ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಇನ್ನು ಇವರ ಬರವಣಿಗೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳೋದಾದರೆ, ಇವರ ಖ್ಯಾತ ಕಾದಂಬರಿಗಳಾದ ನಿರ್ಮಲ ಭಾರತಿ ಹಾಗೆ ವಚನ ಭಾರತ ಎಲ್ಲರಿಗೂ ತಿಳಿದೇ ಇದೆ. ಹಾಗೆ ಇವರು ತುಂಬಾ ಅನುವಾದಗಳನ್ನು ಕೂಡ ಮಾಡಿದ್ದಾರೆ. ಆಗಲೇ ನಾನು ಹೇಳಿದಾಗೆ ಇವರು ಬಹುಭಾಷಾ ಪಂಡಿತರಾಗಿದ್ದರಿಂದ ತುಂಬಾ ಅನುವಾದಗಳು ಇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಸಂಸ್ಕೃತದಲ್ಲೂ ಕೂಡ ಅಪಾರವಾದ ಜ್ಞಾನವನ್ನು ಹೊಂದಿದ್ರು. ನೂರಾರು ಸಂಸ್ಕೃತದ ನೀತಿ ಕಥೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಸುಮಾರು ದೃಷ್ಟಾಂತಗಳು ಕೂಡ ಇವರಿಂದ ನಮಗೆ ಕೊಡುಗೆಯಾಗಿ ಸಿಕ್ಕಿದೆ. ಇವ್ರ ಬಗ್ಗೆ ಹೇಳೋದಕ್ಕೆ ಇನ್ನೂ ಸಾಕಷ್ಟಿದೆ, ಅದೇ ಮಾತಾಡ್ತಾ ಸಾಗೋಣ. ಹಾಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಭಾವ ಸ್ಪಂದನದಲ್ಲಿ ಅಂತ ಹೇಳ್ತಾ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಟ್ಯೂನ್ ಆಗಿರೇ ಇದು ನಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಗಮನಬಲ್ಲು.

ಭಾವಸ್ಪಂದನದಲ್ಲಿ ನಾವಿದ್ವಿ ಎಆರ್ ಕೃಷ್ಣಶಾಸ್ತ್ರಿಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು ಆಗಲೇ ಹೇಳಿದ ಹಾಗೆ ಬಹುಭಾಷಾ ಪಂಡಿತರಾಗಿದ್ದರು. ನಾನು ಇವ್ರ ಬಗ್ಗೆ ಹೇಳ್ತಾ ಇದ್ದೆ, ಇವರಿಗೆ ಜರ್ಮನ್ ಗೊತ್ತು, ಇಂಗ್ಲೀಷ್ ಗೊತ್ತು, ಎಲ್ಲವನ್ನು ನಿರರ್ಗಳವಾಗಿ ಮಾತಾಡ್ತಾ ಇದ್ರು ಅಂತ. ಹಾಗೆ ಸಂಸ್ಕೃತ, ಹಿಂದಿ, ಪಾಳಿ, ಕನ್ನಡವರ ಹಾಗೆ ಮಾತೃಭಾಷೆನೇ ಎಲ್ಲರಿಗೂ ಗೊತ್ತೇ ಇದೆ. ಇಷ್ಟೆಲ್ಲ ಭಾಷಾ ಪಾಂಡಿತ್ಯವನ್ನು ಹೊಂದಿದ್ದವರು ಇವರು ಯಾವ ಕಾಲದಲ್ಲಿದ್ದರು ಗೊತ್ತಾ? 1890 ಫೆಬ್ರವರಿ 12 ಇವರ ಜನನ ಆಗಿತ್ತು. ಆ ಕಾಲದಲ್ಲೇ ಇಷ್ಟರ ಮಟ್ಟಿಗೆ ಪಾಂಡಿತ್ಯವನ್ನು ಹೊಂದಿ ಲೇಖಕರಾಗಿ, ಬರಹಗಾರರಾಗಿ, ಪಂಡಿತರಾಗಿ, ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿ ನಮ್ಮ ಕನ್ನಡ ಭಾಷೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಅಂದರೆ ಅವರೇ ನಮ್ಮೆಲ್ಲರ ಎಆರ್ ಕೃಷ್ಣಶಾಸ್ತ್ರಿಯವರು. ಇವ್ರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟಿದೆ. ಅರ್ಧ ಗಂಟೆಯಲ್ಲಿ ಎಷ್ಟು ಮಾಹಿತಿಗಳನ್ನು ನಿಮಗೆ ಕೊಡೋ ಸಾಧ್ಯ ಆಯಿತೋ ಅಷ್ಟು ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಹಾಡುಗಳು, ಭಾವಗೀತೆಗಳು, ಮಾಹಿತಿಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ FM 9 ಕನ್ನಡ ಕಾಮನವೆಲ್ಲವೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಜೀವನಾಗಿದ್ದೀರಿ, ಇದು ನಿಮ್ಮ ಜನ FM ರೈನ್ಬೋ ಕನ್ನಡ ಕಾಮನಬಲ್ಲು. ಕಾರ್ಯಕ್ರಮದಲ್ಲಿ ನಿಮಗೆ ಕೇಳ್ತಾ ಇರೋದು ನನ್ನ ಧ್ವನಿ, ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ನಿಮ್ಮ ನೆಚ್ಚಿನ ಗೀತೆಗಳು, ಸುದ್ದಿಗಳು, ಮಾಹಿತಿಗಳು, ದಿನ ವಿಶೇಷತೆಗಳು ಎಲ್ಲವೂ ಇರುತ್ತೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. 100% ಮನೋರಂಜನೆ ಗ್ಯಾರಂಟಿ ಅಂತ ಹೇಳ್ತಾ ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಅರುಣ್ ಕುಮಾರ್ ಅವರು, ಹಾಗೆ ಸಂಗೀತ ಸಂಯೋಜನೆ ನಕುಲ್ ಅಭಯಂಕರ್. ನಕರು ಚೆನ್ನ ಅತ್ತರು ಚೆನ್ನ, ಎಷ್ಟು ನಿಜ ಅಲ್ವಾ? ನಕ್ರು ಚೆನ್ನ ಅತ್ರು ಚೆನ್ನ ಅಂತ ಮುದ್ದಾದ ಮಗಳು ಹೇಗಿದ್ರೂ ಚೆನ್ನ, ಏನ್ ಮಾಡಿದ್ರು ಚೆನ್ನ. ಈ ಹಾಡನ್ನ ಕೇಳ್ತಾರೆ, ಇದು ನಮ್ಮ ನೆಚ್ಚಿನ ಕನ್ನಡ ಕಾಮ.

ಸೊಗಸಾದ ಗೀತೆಯಿಂದ ನಿಮ್ಮ ದಿನ ಸೊಗಸಾಗಿರಲಿ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಇಂದು ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ರಾಷ್ಟ್ರೀಯ ಪುಸ್ತಕ ಓದುವ ದಿನ ಅಂತ ಆಚರಿಸ್ತಾರಂತೆ. ಪುಸ್ತಕ ಪ್ರೇಮಿಗಳಿಗೆ ಇದು ಒಂಥರ ವಿಶೇಷವಾದ ದಿನ ಅಂತ ಹೇಳ್ಬೋದು, ಹಬ್ಬ ಅಂತ ಹೇಳ್ಬೋದು. ಜ್ಞಾನದ ಭಂಡಾರ ಎಷ್ಟು ಓದಿದ್ರು ಸಲ್ಲಲ್ಲ, ಎಷ್ಟು ಓದಿದ್ರು ತುಂಬಲ್ಲ. ಇದು ಪುಸ್ತಕ ಪ್ರೇಮಿಗಳ ದಿನ. ನಿಮ್ಮ ವಿಶೇಷವಾದ ಪುಸ್ತಕ ಯಾವುದು? ಅಥವಾ ನಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಂತೂ ಸದಾ ಕವಿಗಳ ಬಗ್ಗೆ, ಬರಹಗಾರರ ಬಗ್ಗೆ, ಲೇಖಕರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ. ನಿಮಗೆ ಯಾವ ಲೇಖಕರು ಅಂದರೆ ಬಹಳ ಇಷ್ಟ, ಯಾವ ಲೇಖಕರ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತೀರಿ, ಅಥವಾ ಯಾವ ರೀತಿಯ ಪುಸ್ತಕಗಳನ್ನು, ಕೆಲವರು ಕಾದಂಬರಿಗಳನ್ನು ಓದೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಸಣ್ಣ ಪುಟ್ಟ ಕಥಾ ಸಂಕಲನಗಳನ್ನು ಓದೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಕವಿತೆಗಳನ್ನು ಓದೋದಕ್ಕೆ ಇಷ್ಟಪಡ್ತಾರೆ. ನೀವು ಯಾವ ರೀತಿ ಓದೋದಕ್ಕೆ ಇಷ್ಟಪಡ್ತೀರಾ, ಇವತ್ತು ಏನನ್ನು ಓದ್ತೀರಾ ಖಂಡಿತ ನನಗೆ ತಿಳಿಸ್ಕೊಡಿ. ನಾನು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಮ್ಮ ನಂಬರ್ ಗೊತ್ತಾ ಇದೆಯಾ? 9480010013 9480101013. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಅಂತ ಹೇಳ್ತಾ ಯುವ ಚತ್ರದಿಂದ ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪ್ರಮೋದ್ ಮರ್ವಂತೆಯವರು ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ, ಹಾಗೆ ಈ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಆಜನೀಶ್.

ಸಮಯವಾಗಿದೆ 8:41:12. ಪುಸ್ತಕ ಅಂದ್ರೇನೆ ಒಂದು ರೀತಿಯ ಶಿಕ್ಷಕ ಅಂತಲೇ ಹೇಳ್ಬೋದು. ಅದಕ್ಕಿಂತ ದೊಡ್ಡ ಶಿಕ್ಷಕರು ಮತ್ತೊಂದಿಲ್ಲ. ಸಾಕಷ್ಟು ಪುಸ್ತಕಗಳನ್ನು ಓದಿ ಸಾಕಷ್ಟು ಜ್ಞಾನವನ್ನು ಹೆಚ್ಚಿಸಿಕೊಂಡಂಥವರು ಇದ್ದಾರೆ. ನೀವು ಯಾವ ಪುಸ್ತಕ ಓದಿದ್ರಿ ಅಥವಾ ಯಾವುದು ಓದ್ತೀರಾ, ಯಾವುದು ಇಷ್ಟ, ಖಂಡಿತ ನನಗೆ ಹೇಳಿ. ಕಾಯ್ತಾ ಇದ್ದೀನಿ ಮೆಸೇಜ್ಗಳು ಬರಲಿ ಅಂತ ಹೇಳ್ತಾ. ಇನ್ನು ನಮ್ಮ ಬೆಂಗಳೂರಿನ ವಿಷಯಕ್ಕೆ ಬರುವುದಾದರೆ, ಯಾಕೋ ಬಿಸಿಲಿನ ತಾಪ ಹೆಚ್ಚಾಗಿದೆ, ತುಂಬ ಸೆಕೆ ಅಲ್ವೇನ್ರಿ. 2 ದಿನದಿಂದ ಮಳೆ ಯಾಕೋ ಸದ್ದಿಲ್ಲ, ಅಲ್ಲಿ ಇಲ್ಲಿ ಇಣಿಕೆ ಇಣಿಕೆ ಹೋಗ್ತಾ ಇದೆ. ಆದರೆ ಮಳೆ ತುಂಬ ಚೆನ್ನಾಗಿ ಬರೋ ಸೂಚನೆ ಇಲ್ಲವೇ ಇಲ್ಲ ಅಂತ ಅನ್ನಿಸ್ತಿದೆ. ಮಳೆ ಇಲ್ಲ ಅಂದರೆ ಸೆಕೆ, ಮಳೆ ಬಂದರೆ ಎಲ್ಲೆಲ್ಲೂ ನೀರು, ಟ್ರಾಫಿಕ್ಕು. ಟ್ರಾಫಿಕ್ ಕತೆ ಯಾಕೆ ಕೇಳ್ತೀರಾ? ನಿನ್ನೆ ಒಬ್ಬರು ಮಹಿಳೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ವೈಟ್ ಫೀಲ್ಗೆ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ವೈಟ್ ಫೀಲ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 25-30 ಕಿಲೋಮೀಟರ್ ಇದೆ. ಆದರೆ ಅವರಿಗೆ 3 ತಾಸು ಬೇಕಾಯ್ತಂತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ವೈಟ್ ಫೀಲ್ಡ್ಗೆ ಬರೋ ಅಷ್ಟರಲ್ಲಿ. ತುಂಬ ಬೇಜಾರು ಮಾಡಿಕೊಂಡು ಪಾಪ ತಮ್ಮ ಸೋಷಿಯಲ್

ಮೀಡಿಯಾ ಖಾತೆಯಲ್ಲಿ ಈ ವಿಷಯನ ಹಂಚ್ಕೊಂಡಿದ್ದಾರೆ ಅವರು. ಹಾಗೆ ಅಲ್ವೇಂದ್ರೆ ಎಲ್ಲೆಲ್ಲಿ ನೋಡಿದ್ರು ಟ್ರಾಫಿಕ್ಕು, ಅದರಲ್ಲೂ ಮಳೆ, ನಾವು ಮಳೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋತೀವಿ, ಮಳೆ ಬಂದ್ಬಿಟ್ರಂತೂ ಇನ್ನೂ ಟ್ರಾಫಿಕ್ಕು ಹೆಚ್ಚಿಗೆ ಆಗುತ್ತೆ. ಮಳೆ ಬರ್ತಾ ಇದೆ ಅಂತ ಎಲ್ಲ ನಿಂತ್ಕೊಂಡಿರ್ತಾರೆ, ಮಳೆ ನಿಂತ ತಕ್ಷಣ ಎಲ್ಲ ಒಂದೇ ಸಮ ಬರ್ತಾರೆ, ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಮಳೆ ನೀರು ತುಂಬ್ಕೊಂಡ್ಬಿಟ್ರೆ ಆ ಓಡಾಡೋ ಪರಿಸ್ಥಿತಿ, ಜನಗಳ ಪರಿಸ್ಥಿತಿ, ದೇವರಿಗೆ ಪ್ರೀತಿ. ಆದರೆ ಇದನ್ನೆಲ್ಲ ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಮೆಟ್ರೋ ಇದನ್ನೆಲ್ಲ ಉಪಯೋಗಿಸಿದ್ರೆ ಇದರಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತೇನೋ ಗೊತ್ತಿಲ್ಲ, ನೋಡೋಣ. ಆದರೆ ಇದಕ್ಕಂತೂ ಪರಿಹಾರ ಯಾವಾಗ ಕೊಡ್ತಾನೋ ದೇವರು, ಅದನ್ನು ಯೋಚನೆ ಮಾಡಬೇಡಿ, ಖುಷಿ ಖುಷಿಯಾಗಿ ಹಾಡು ಕೇಳಿ. ಕೃಷ್ಣಂ ಪ್ರಣಯ ಸಖಿಯಿಂದ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಟ್ಯೂನಿನಾಗಿರೇ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ.

ಸಮಯ 8:48 ಆಗಿದೆ, 9 ಆಗ್ತಾ ಇದ್ರು ಯಾಕೋ ಯಾರು ಸದ್ದೇ ಇಲ್ವಲ್ಲ ಅಂತ ಅನ್ಕೊಂಡೆ. ಅಷ್ಟು ತುರ್ಗಿ ಮೆಸೇಜ್ಗಳು ಬರ್ತಾ ಇದೆ. ಮನೋಗತ ವ್ಯಕ್ತಿತ್ವದ ಮನೋಚಿತ್ರಣವನ್ನು ಬಿಂಬಿಸುವ ಆತ್ಮಚರಿತ್ರೆಗಳನ್ನು ಓದೋದು ಅಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ಕುವೆಂಪು ಅವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಇದನ್ನು ಓದಿದಾಗ ನನ್ನ ಬದುಕಿನ ತೆರವನ್ನು ಬದಲಾಯಿಸಿತು ಅಂತ ಹೇಳಿ ಕೈವಲ್ಯ ಸಾಹಿತಿ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅದನ್ನು ಕೇಳಿದ್ರೆ. ಓದೋದು ಅಂದ್ರೇ ಒಂದು ಸೊಗಸಾದ ರೀತಿ, ಅದರಲ್ಲೂ ಇಂತಹ ಆತ್ಮಚರಿತ್ರೆಗಳನ್ನು ಓದಿದಾಗ ಒಂದು ಇನ್ಸ್ಪಿರೇಷನ್ ಸಿಗುತ್ತಲ್ಲ, ಅದು ನಮ್ಮ ಜೀವನಕ್ಕೆ ಒಂದು ಸೊಗಸಾದ ದಾರಿಯನ್ನು ತೋರಿಸ್ಕೊಡುತ್ತೆ ಅಂತ ಅವರು ಹೇಳಿದ್ದಾರೆ. ತುಂಬ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಹಾಗೆ ಅವರು ಮತ್ತೊಂದು ಇನ್ಫಾರ್ಮೇಟಿವ್ ಮೆಸೇಜನ್ನು ಕಳಿಸಿದ್ದಾರೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನ ಇವತ್ತು ಕೂಡ, ಹಾಗೆ ಸಮುದ್ರ ತೀರದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಪುಟ್ಟ ಪುಟ್ಟ ಪಕ್ಷಿಗಳಿಗೂ ನಮ್ಮ ಪ್ರಕೃತಿಯಲ್ಲಿ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಪ್ರಕೃತಿಯನ್ನು ಕಾಪಾಡೋಣ, ಪಕ್ಷಿಗಳನ್ನ ಕಾಪಾಡೋಣ ಅಂತ ಹೇಳಿ ಒಂದು ಸೊಗಸಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಜೇಶ್ವರ ಗೋವಿಂದ ಪೈ ಇವರು ನಮ್ಮನ್ನು ಅಗಲಿದ ದಿನ ಇವತ್ತು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಇಂಥ ಮಹಾನ್ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳಬೇಕಾದಂತಹ ದಿನ ಇದು ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿ. ಯಾರೆಲ್ಲ ಯಾವೆಲ್ಲ ಪುಸ್ತಕವನ್ನು ಓದೋದಕ್ಕೆ ಇಷ್ಟಪಡ್ತೀರಾ, ಹಾಗೆ ಯಾವೆಲ್ಲ ಕೃತಿಗಳನ್ನು ಓದೋದಕ್ಕೆ ಇಷ್ಟಪಡ್ತೀರಾ, ಯಾರ ಕೃತಿಗಳನ್ನು ಓದೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತಾ ನಾನು ಕೇಳೋದಕ್ಕೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹಾಗೆ ಹಾಡುಗಳನ್ನು ಕೂಡ ಪ್ರಸಾರ ಮಾಡೋಣ. ಮರ್ಯಾದೆ ಪ್ರಶ್ನೆಯಿಂದ ನಿಮಗಾಗಿ ವಾಸುಕಿ ವೈಭವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಮೂಡಿ ಬರ್ತಾ ಇದೆ. ಪ್ರಮೋದ್ ಮರವಂತೆ ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಹಾಗೆ ಸಂಗೀತ ಸಂಯೋಜನೆ ಅರ್ಜುನ್ ರಾಮೋ.

ಸಮಯ 8:54 ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಮಾಹಿತಿಗಳು, ಹಾಡುಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ, ಸದಾ ಟ್ಯೂನಿನಾಗಿರಿ. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಅಂತ ಹೇಳ್ತಾ ಸಿದ್ಧಾರ್ಥ್ ಬಳ್ಮಣ್ಣವರ ಧ್ವನಿಯಲ್ಲಿ ಸೂ ಫ್ರಮ್ ಸೂ ಛತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪೃಥ್ವಿಯವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ಸುಮೇಧ್ ಖೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಎಲ್ರಿಗೂ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಫೇವ್ರೆಟ್ ಟೈಮ್. ಇದು ಸಖತ್ ಸಾಂಗ್ಸ್ ನಡೆಸಿಕೊಡುವಂತಹ ಟೈಮ್ ಅಂತ ಹೇಳ್ತಾ ತಡ ಯಾಕೆ ನಿಮ್ಮ ಸಂದೇಶಗಳು ನನ್ನನ್ನು ಬಂದು ತಲುಪಲಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9408091013. ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ನಿಮಗೆ ಮನಸ್ಸಾಗ್ತಿದೆ ಅಂತ ನನಗೆ ಖಂಡಿತ ಗೊತ್ತು. ಖಂಡಿತ ಈ ನಂಬರ್ಗೆ ಯಾವ ಹಾಡು ಹಾಕಬೇಕು ಅಂತ ನನಗೆ ಮೆಸೇಜ್ ಕಳಿಸಿ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ, ಪ್ರಸಾರ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದೀನಿ. ಒಂದಾದ ಮೇಲೊಂದು ಹಾಡು ಅಂತ ಹಾಕ್ತಾ ಇರೋಣ, ಕೇಳ್ತಾ ಇರೋಣ, ಮನರಂಜನೆಯನ್ನು ಪಡ್ಕೋತಾ ಇರೋಣ ಅಂತ ಹೇಳ್ತಾ ನಿಮ್ಮದೇ ಗೀತೆ ಬರ್ತಾ ಇದೆ. ಕಲ್ಡ್ ಚಿತ್ರದಿಂದ ಜಸ್ಕಿರಣ್ ಸಿಂಗ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಹಾಗೆ ಅನಿಲ್ ಕುಮಾರ್ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಸಂಗೀತ ಸಂಯೋಜನೆ ಇಟ್ಸ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚೆನ್ಯಾ.

ನೋಡೋದಾದ್ರೆ ಪ್ರಿಯಾಂಕಾ ಮೇಡಮ್ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಚಂದ್ರಶೇಖರ್ ಅವರು ಗಂಗಾವತಿಯಿಂದ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ ಬೋ. ನನಗೆ ಎಸ್ ಎಲ್ ಭೈರಪ್ಪ ಅವರ ಪುಸ್ತಕಗಳು ತುಂಬಾ ಇಷ್ಟ. ಆ ಪುಸ್ತಕಗಳನ್ನು ನಾನು ಓದ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇವತ್ತು ಪುಸ್ತಕ ಓದುವ ದಿನ ಅಂತ ಕೂಡ ಆಚರಿಸಲಾಗುತ್ತೆ. ಯಾರೆಲ್ಲ ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಓದಬೇಕು ಅಂದ್ಕೊಂಡಿರ್ತಾರೆ, ಖಂಡಿತ ಇವತ್ತು ನನಗೆ ಓದೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಖಂಡಿತ ಇವತ್ತು ಓದಿ ಒಳ್ಳೆ ದಿನ ಅಂತ ಹೇಳ್ಬೋದು ಅಂತ ಹೇಳ್ತಾ ಹಾಗೆ ಇವರು ಹೇಳ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆ ನಿಮಗಾಗಿ ಕಾಯ್ತಾ ಇದೆ, ಟಿಫಿನ್ ಮಾಡಿ ಬನ್ನಿ ಅಂತ. ಓ ಯಾಕೆ ಸರ್ ಬಾಯಲ್ಲಿ ನೀರು ಬರೆಸ್ತಾ ಇದ್ದೀರಾ, ಪ್ರೋಗ್ರಾಮ್ ನಡೆಸೋಣ. ಶಿವಾನಂದ್ ಅವರು ದಾವಣಗೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೈವಲ್ಯ ಸಾಹಿತಿಯವರು ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರೀತಾ, ಪವನ್, ರಾಹುಲ್, ಲಿಖಿತಾ ಇವರು. ಹಾಗೆ ಇವತ್ತು ನಮ್ಮ ಪ್ರಪ್ರಥಮ ಕನ್ನಡದ ರಾಷ್ಟ್ರ ಕವಿಯವರು ಇವರು ಗೋವಿಂದ ಪೈ, ಇವರ ಪುಣ್ಯದಿನ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಅವರನ್ನು ಇವತ್ತು ನೆನೆಸ್ಕೊಳ್ಳೇಬೇಕಾದಂತಹ ದಿನ ಅಂತ ಹೇಳ್ತಾ ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಅವರು ಕೂಡ ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಗೆ ಹಲೋ ಹಲೋ ಹಲೋ ಹಲೋ ಆಕಾಶವಾಣಿ, ನಾನು ಕೇಳ್ತಾ ಇದ್ದೀನಿ ನಿಮ್ಮ ಪ್ರೋಗ್ರಾಮ್ನ ಅಂತ ಹೇಳ್ತಿದ್ದಾರೆ. ಹಾಗೆ ನಾಳೆ ದಿನಾಂಕ 7ರಂದು ಶ್ರೀ ವಿಜಯ ಮಹಾಂತೇಶ್ವರ ರಥೋತ್ಸವ ಇದೆ, ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ ಅಂತ ಅವರು ಒಂದು ಇನ್ಫಾರ್ಮೇಟಿವ್ ಮೆಸೇಜನ್ನು ಹಾಕಿದ್ದಾರೆ. ಹಾಗೆ ಇದರ ಜೊತೆಗೆ ತಮ್ಮ ಇಷ್ಟದ ಹಾಡನ್ನು ಕೂಡ ಕೇಳಿದ್ದಾರೆ ಮಹಾಂತೇಶ್ ಅವರು. ಹಾಗೆ ಚಂದ್ರಶೇಖರ್ ಅವರು ಕೂಡ ಮೆಸೇಜನ್ನು ಮಾಡ್ತಾ ಇದ್ದಾರೆ. ಹಲೋ ಆಕಾಶವಾಣಿ, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ರಾಜು, ಪ್ರತೀಕ್ಷಾ, ಅನುರಾಧ, ಪ್ರೀತಿ, ಭಾರತಿ, ಜ್ಯೋತಿಕಾ, ಶ್ರುತಿಕಾ ಇವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ, ಪ್ರಸಾರ ಮಾಡಿ ಮೇಡಮ್ ಗೀತೆನ ಅಂತ. ಆ್ಯನಿ ಸಾಂಗ್ ಬಟ್ ರೀಡ್ ಮೈ ನೇಮ್ ಅಂತ ಹೇಳ್ತಾ ಇದ್ದಾರೆ ಹಿತೇಂದ್ರ ದಾಸ್ ಅವರು. ಅಸ್ಸಾಮಿಂದ ಖಂಡಿತ ಹೆಸರನ್ನ ಓದೇ ಓದ್ತೀನಿ, ನನ್ನ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಅಲ್ವಾ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸುಪ್ರೀತ್ ಅವರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್, ಇದು ನಮ್ಮ ಇಷ್ಟದ ಗೀತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಿವಂತಲಾ ಶಂಕರ್ ಅವರು ಮಂಡ್ಯದ, ಪ್ರಿಯಾಂಕಾ ಮೇಡಮ್ ಹೇಗಿದ್ದೀರಾ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ ಮೇಡಮ್, ಕಾಯ್ತಾ ಇರಿ ನೀವು, ಫುಲ್ ಪ್ರೋಗ್ರಾಮ್ ಕೇಳಿ ನಿಮ್ಮ ಹಾಡು ಖಂಡಿತ ಬಂದೇ ಬರತ್ತೆ. ಹಾಗೆ ಸುಧಾದ್ರಿ ಶ್ರೀ ಸುನೀಲ್ ಅವರು ಕೂಡ ರಾಜಾಜಿನಗರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಸಾಕಷ್ಟು ಹಾಡುಗಳಿಗಾಗಿ ನನಗೆ ಸಂದೇಶವನ್ನು ಬಂದಿದೆ. ಅದರಲ್ಲೂ ಕೆಲವು ಹಾಡುಗಳನ್ನು, ಯಾವೆಲ್ಲ ಹಾಡುಗಳು ನಮ್ಮಲ್ಲಿ ಅವೈಲಬಲ್ ಇದೆಯೋ ಖಂಡಿತ ನಾನು ಅದನ್ನೆಲ್ಲ ಪ್ರಸಾರ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಸಂಬಂಧ ಮರಿ ಈ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಮಯ ಆಗಿದೆ 9:26. ಈ ಹಾಡನ್ನ ಕೇಳೋ ಟೈಮಲ್ಲಿ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ. ಏನದು ಪ್ರಶ್ನೆ ಅಂತ ಕೇಳ್ತೀರಾ? ನಿಮ್ಮ ಲೈಫ್ನಲ್ಲಿ ನೀವು ತೆಗೆದುಕೊಂಡಂತಹ ಬೆಸ್ಟ್ ಡಿಸಿಷನ್, ಅತ್ಯುತ್ತಮ ನಿರ್ಧಾರ, ಇದರಿಂದ ನನ್ನ ಜೀವನನೇ ಬದಲಾಗೋಯ್ತಪ್ಪ, ತುಂಬಾ ಬೆಸ್ಟ್ ಡಿಸಿಷನ್, ನಾನು ಅವತ್ತು ಆ ಡಿಸಿಷನ್ ತಗೊಂಡಿಲ್ಲ ಅಂದಿದ್ದಿದ್ರೆ ತುಂಬ ತಪ್ಪಾಗಿರ್ತಿತ್ತು, ಅದನ್ನು ತಗೊಂಡು ತುಂಬಾ ಒಳ್ಳೇದು ಮಾಡಿದೆ ಅಂತ ಇವತ್ತು ಕೂಡ ನೆನೆಸ್ಕೊಳ್ಳುವಂತಹ ಡಿಸಿಷನ್ ಏನದು ಹಂಚಿಕೊಳ್ಳೋ ಮನಸ್ಸಿದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9480901013. ಇನ್ನೊಂದ್ಸತಿ ಹೇಳ್ತೀನಿ, ನೀಟಾಗಿ ನೋಟ್ ಮಾಡ್ಕೊಂಬಿಡಿ, 9480901013. ಗೊತ್ತಾಯ್ತಲ್ಲ, ಖಂಡಿತ ಇದಕ್ಕೆ ನಿಮ್ಮ ಡಿಸಿಷನ್ನ ನನಗೆ ಮೆಸೇಜ್ ಮಾಡಿ ಕಳಿಸಿ, ನಾನು ಕೂಡ ಓದ್ತೀನಿ, ಯಾರಿಗಾದರೂ ಅದು ಇನ್ಸ್ಪೈರ್ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ, ನಿಮ್ಮದೇ ಗೀತೆ, ನಿಮ್ಮ ನೆಚ್ಚಿನ ಗೀತೆ, ನೀವು ಕೇಳಬೇಕೆಂದು ಬಯಸಿರುವ ಗೀತೆ. ಚಿಗುರಿದ ಕನಸು ಚಿತ್ರದಿಂದ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ವಿ ಮನೋಹರ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:33:13 1:33. ಚೆನ್ನಾಗಿದೆ ಅಲ್ಲ ನಂಬರು? ಎಲ್ಲ ಸಂದೇಶಗಳನ್ನ ಕಳಿಸಿದ್ದೀರಿ ಅಂತ ನೋಡೋದಾದರೆ ಜಗದೀಶ್ ಅವರು, ಶೋಭಾ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಪತಿಯನ್ನು ಆರಿಸಿಕೊಂಡ ನಿರ್ಧಾರ ನನ್ನ ಲೈಫಿನ ಬೆಸ್ಟ್ ಡಿಸಿಷನ್ ಅಂತ. ತುಂಬಾ ಖುಷಿಯಾಯಿತು ಈ ಮಾತನ್ನು ಕೇಳಿ. ಬಹುಶಃ ಎಲ್ಲ ಹಸ್ಬೆಂಡು ಹೇಳಬೇಕಾದಂಥ ಮಾತನ್ನು ನೀವು ಎಲ್ಲರ ಪರವಾಗಿ ಹೇಳಿದ್ದೀರಾ ಅಂತ ಹೇಳ್ಬೋದು. ಏನಂತೀರಾ ಸರ್? ಯಾಕಂದರೆ ಎಲ್ಲ ಹೆಂಡತಿರಿಗೂ ಈ ಒಂದು ಮಾತನ್ನು ಕೇಳಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ನನ್ನ ಪತ್ನಿಯಾಗಿ ಪಡ್ಕೊಂಡಿದ್ದಕ್ಕೆ ಅವ್ರು ಎಷ್ಟು ಖುಷಿ ಇರ್ತಾರೆ ಅಂತ ಯಾವಾಗಲೂ ಎಲ್ಲ ಪತ್ನಿಯರಿಗೂ ಎಷ್ಟು ಗೊತ್ತಿದ್ರೂ ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಇದನ್ನು ಕೇಳಿ ನಿಮ್ಮ ಹೆಂಡತಿ ಅಂತೂ ಫುಲ್ಲು ದಿಲ್ ಖುಷು. ಇವತ್ತು ನಿಮ್ಮ ಮನೆಯಲ್ಲಿ ಒಳ್ಳೆ ಭರ್ಜರಿ ಭೋಜನ ಖಂಡಿತ ತಪ್ಪಲ್ಲ ಅನಿಸುತ್ತೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಮಕೂರು ಹಾಗಲವಾಡಿಯಿಂದ ಸೋಮಶೇಖರ್ ಶಶಿಕಲಾ ಅವರು ಸಂಗೀತವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್ ಮೇಡಮ್, ನಾನು ನನ್ನ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳು, ಫಸ್ಟು ನನಗೆ ಬೇಡ ಅಂತ ಅನಿಸಿತ್ತು, ಆಮೇಲೆ ನಮ್ಮಮ್ಮ ನನಗೆ ಹೇಳಿ ನಾನು ಅವರನ್ನು ಮದುವೆ ಆದರೆ ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ ಅವರೊಟ್ಟಿಗೆ. ದಿಸ್ ಇಸ್ ಮೈ ಲೈಫ್ ಬೆಸ್ಟ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಇದೇ ರೀತಿಯಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನೋಡಿ. ಹೌದು, ಖಂಡಿತ ಮದುವೆ ಅನ್ನೋದೇ ಒಂದು ಒಂದು ಸುಂದರವಾದಂತಹ ಬಂಧ. ಆ ಬಂಧದಲ್ಲಿ ಬೆಸೆಯೋದು ಅಂದ್ರೇ ನಮ್ಮ ಲೈಫಿನ ಬೆಸ್ಟ್ ಡಿಸಿಷನ್ ಅಂತ ಹೇಳೋದು ಒನ್ ಆಫ್ ದ ಬೆಸ್ಟ್ ಮಾತು ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮನೋಗತ ವ್ಯಕ್ತಿತ್ವದ ಮನೋಚಿತ್ರಣವನ್ನು ಬಿಂಬಿಸುವಂಥ ಆತ್ಮಚಿತ್ರಗಳನ್ನು ಓದೋದು ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಂ ಮೇಡಮ್, ನಮಗೆ ರೇಡಿಯೋ ಕೇಳೋದು ಅಂದರೆ ತುಂಬಾ ಇಷ್ಟ, ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ರೇಡಿಯೋ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ, ಮೇ ಬಿ ಅದೇ ನನ್ನ ಬೆಸ್ಟ್ ಡಿಸಿಷನ್ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮನ್ ಗಣೇಶ್ ಅವರು ಕಾರ್ಕಳದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ ಇದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತ, ಯಾಕೆಂದರೆ ನಮ್ಮೆಲ್ಲರ ಧ್ವನಿಯನ್ನು ನೀವು ಕೇಳಿಸ್ಕೊತಾ ಇದ್ರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ಏನಂತೀರಾ? ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ, ನನಗೆ ಸಮಯ ಕೊಡ್ತಾ ಒಟ್ಟಾರೆ ನನಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ತಾ ನನ್ನನ್ನು ನಾನು ಪ್ರೀತಿಸೋದನ್ನು ಕಲ್ತಿದ್ದೀನಿ. ಯಾವಾಗಲೂ ಬೇರೆಯವ್ರಿಗಷ್ಟೇ ಬದುಕೋದಕ್ಕೋಸ್ಕರ ಬಿಟ್ಟು ನಮ್ಮ ಇಷ್ಟಗಳನ್ನು ಪೂರೈಸೋದ್ರಲ್ಲಿ ಅಂದರೆ ಬೇರೆಯವ್ರಿಗೋಸ್ಕರನೇ ನಾವು ನಮ್ಮನ್ನು ಕಾಳವನ್ನು ತಳ್ತಾ ಇದ್ವಿ. ಅಂದರೆ ಅವ್ರಿಗದ ಅದು ಮಾಡಿಕೊಡ್ಬೇಕು, ಇವ್ರಿಗೆ ಇದು ಮಾಡಿಕೊಡ್ಬೇಕು, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಅಕ್ಕನಾಗಿ, ಒಬ್ಬ ಮಗಳಾಗಿ, ಈ ರೀತಿ ನಾನಾ ರೀತಿಯಿಂದ ನಾನು ಬದುಕ್ತಾ ಇದ್ದೆ. ಆದರೆ ಈಗ ನನ್ನ ಹವ್ಯಾಸಕ್ಕೆ, ನನ್ನ ಇಷ್ಟಗಳಿಗೆ ಬೆಳೆ ಕೊಡ್ತಾ ಅದರಲ್ಲಿ ನಾನು ಬದುಕ್ತಾ ಇದ್ದೀನಿ. ಅದರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಿ ಗೀತಾ ಕಾವೇರಪ್ಪ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಏನು ವಂಡರ್ಫುಲ್ ಮೆಸೇಜ್ ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ಮನೆಯವರು ಹಿತೈಷಿಗಳೆಲ್ಲ ನನ್ನ ಬಿ ಎಡ್ ವ್ಯಾಸಂಗ ಮುಗಿದ ಮೇಲೆ ಖಾಸಗಿ ಶಾಲೆಗೆ ಹೋಗಬೇಡ, ಸ್ಯಾಲ್ರಿ ಸ್ವಲ್ಪ ಕಡಿಮೆ ಬರುತ್ತೆ, ಪ್ರೈವೇಟ್ ಕಂಪ್ನಿಗಳಿಗೆ ಮನಸ್ಸುಗಳಿಗೆ ಹೋಗು ಅಂತ ನನಗೆ ಅಡ್ವೈಸ್ ಕೊಟ್ಟಿದ್ದರು. ನಾನು ನನ್ನ ನಿರ್ಧಾರ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹಾಗೆ ಮಾಡೋಲ್ಲ, ನಾನು ನನ್ನ ಶಾಲೆಗೆ ಸೇರಿ ನಾನು ಮಕ್ಕಳಿಗೆ ಓದೋದ್ರಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ನಾನು ನಿರ್ಧಾರ ತಗೊಂಡೆ. ಈಗ ನನಗೆ ಗೌರ್ಮೆಂಟ್ ಸ್ಕೂಲ್ನಲ್ಲೂ ಕೂಡ ಕೆಲಸ ಆಗಿದೆ, ಇದು ನನ್ನ ನಿರ್ಧಾರದ ಫಲ ಅನಿಸತ್ತೆ ಅಂತ. ಹೌದು, ಒಬ್ಬ ಗುರುವಾಗಿ ನಿಮ್ಮ ನಿರ್ಧಾರ ಬಹುಶಃ ತುಂಬ ಶ್ರೇಷ್ಠವಾದ ನಿರ್ಧಾರ ಅಂತ ಹೇಳ್ಬೋದು. ಗಿರೀಶ್ ಮಂಡ್ಯ ಅವರು ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಬ್ಬ ಗುರು ಅಂದ್ರೇ ಹಾಗೆ, ನಿನ್ನೆ ತಾನೇ ನಾವು ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಒಬ್ಬ ಗುರು ಅಂದರೆ ಏನು ಹೇಳಿ, ಎಲ್ಲರಿಗೂ ದಾರಿ ದೀಪವನ್ನು ತೋರಿಸುವಂಥ ವ್ಯಕ್ತಿ. ಅಂತಹ ನಿರ್ಧಾರವನ್ನು ತಗೊಳ್ಳೋದು ಖಂಡಿತ ಯುವ ಬೆಸ್ಟ್ ಡಿಸಿಷನ್ ಅಂತ ಹೇಳ್ತಾ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನನಗಾಗಿ ಒಂದು ಒಳ್ಳೆ ಗೀತೆ ಮೂಡಿ ಬರಲಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆಯಿಂದ ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಊರು ಎಲ್ಲಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ, ಖಂಡಿತ ನಾನು ಮರ್ತಿರಬಹುದು, ಕ್ಷಮಿಸಿ ಅಂತ ಹೇಳ್ತಾ ತಮ್ಮ ಆತ್ಮಚರಿತೆಗಳನ್ನು ಬುಕ್ಕುಗಳನ್ನು ಓದೋದು ತುಂಬ ಇಷ್ಟ ಅಂತ ಹೇಳಿ ನಮಗೆ ಕೈವಲ್ಯ ಸಾಹಿತಿ ವೆಂಕಟೇಶ್ವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಯಚೂರಿನಿಂದ ಲಾವಣ್ಯ ನರಸಿಂಹರೆಡ್ಡಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಸಂಧ್ಯಾ ಸಂತೋಷ್ ಅವರು ಹಾಗೆ ಬೆಂಗಳೂರಿಂದ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಮೊದಲು ಸ್ವಲ್ಪ ಇದರಲ್ಲಿ ಅಂದರೆ ಸರಿ ಹೋಗುತ್ತೋ ಇಲ್ವೋ ಅಂತ ನಾನು ಸಾಕಷ್ಟು ಜನ ಇದರಿಂದ ತೊಂದರೆಗೊಳಗಾಗಿದ್ದೆ.

ಬೇರೆ ಮಾಡೋದು ಬೇಡುವ ಅಂತ ಅನ್ಕೋತಿದ್ದೆ. ಆದರೆ ಇದನ್ನು ನಾನು ಆದಷ್ಟು ಹುಷಾರಾಗಿ ಮಾಡಿ ಇವಾಗ ಒಂದು ಒಳ್ಳೆ ಡಿಸಿಷನ್ನ ತಗೊಂಡೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ. ಹಾಗೆ ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಟಿ ಹಾಗೆ ಮಧುಮತಿ ಕರ್ಮಟಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮುಕುಂದ ರೂಪ ಅವರು, ರಮೇಶ್ ಇವರು ಕೂಡ ಕೋರ್ಮಂಗ್ಲ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹಾಯ್ ಮೇಡಮ್ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪ್ರಕಾಶ್ ಅವರು ಬಾಗೇವಾಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನಗಾಗಿ ಒಂದು ಗೀತೆಯನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ನಂದು ಬ್ರೇಕ್ಫಾಸ್ಟ್ ಆಯಿತು ಸರ್, ನಿಮ್ಮದು ಕೂಡ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಹೇಳ್ತಾ ಮತ್ತೊಂದು ಸಂದೇಶ ನಮಗಾಗಿ ಬಂದಿದೆ. ಸೂಳ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಶ್ವೇತಾ ಎಸ್ ಅವರು. ಹಾಗೆ ಪ್ರಿಯಾಂಕಾ ಮೇಡಮ್ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಸ್ತೆ ಕರ್ನಾಟಕ ಮನಬಲ್ಲಿಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಅನಿತಾ ಅನಂತರಾಜು ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶಗಳು ಬರ್ತಾ ಇದೆ, ಬರಲಿ ಬರಲಿ. ಹಾಗೆ ನಿಮ್ಮ ಲೈಫಿನ ಬೆಸ್ಟ್ ಡಿಸಿಷನ್ ಯಾವುದು ನಮ್ಮ ಹಾಡು ಬಂದಿಲ್ಲ ಅಂದರೆ ಖಂಡಿತ ಬರುತ್ತೆ ಕೇಳ್ತಾರೆ ಅಂತ ಹೇಳ್ತಾ ನಿಮ್ಮ ಲೈಫಿನ ಬೆಸ್ಟ್ ಡಿಸಿಷನ್ನ ಕೂಡ ನಮಗೆ ಮೆಸೇಜ್ ಮಾಡಿ ಹೇಳಿ ಏನದು ಬೆಸ್ಟ್ ಡಿಸಿಷನ್ ಅಂತ. ಹಾಗೆ ಹಾಡುಗಳನ್ನು ಕೇಳ್ತಾರೆ. ಇದು ನಿಮ್ಮದೇ ನಿಜನ ಗೀತೆ, ನಿಮ್ಮದೇ ನಿಜನ ಎಫ್ಎಂ ರೈಬು ಅಂತ ಹೇಳ್ತಾ ಆಕಸ್ಮಿಕ ಚಿತ್ರದಿಂದ ಇದು ಎವರ್ ಗ್ರೀನ್ ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ.

ಸಮಯ 9:44 ಆಗಿದೆ. ಸಂದೇಶಗಳು ಬಂದಿದೆ. ಸಂದೇಶಗಳೆಲ್ಲ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶುಭೋದಯ ಬಯಲುದಾರಿ ಚಿತ್ತದ ಕನಸಲು ನೀನೆ ಮನಸಲು ನೀನೆ ಈ ಗೀತೆಯನ್ನು ನಮಗಾಗಿ ಪ್ರಸಾದ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪದ್ಮಜಾ ಶರತ್ ಬಿಡೆಯವರು. ಅಂಬೆನಗರ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದ ಖಂಡಿತ ಪ್ರಸಾರ ಮಾಡಿದೀನಿ. ನೆಕ್ಸ್ಟ್ ನಿಮ್ಮದೇ ಹಾಡುತ್ತೆ ಕೇಳಿ ಅಂತ ಹೇಳ್ತಾ ನಮಸ್ತೆ ಶುಭೋದಯಗಳು FM ರೈನ್ಬೋ ಅಂತ ಹೇಳ್ತಾ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೂಡಲ ಬಿಟ್ಟಲು ಬರ್ತಾ ಶ್ರೀಧರ್ ಪದ್ಮಾಪನಗಟ್ಟಿ ಅನಂತ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಗಲಿ ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಸಾರೆ, ಸೈಫುಲ್ಲಾ ಸಹಬಾದ್, ಕಿರತ್ ಹುಸಾರೆ, ರೆಹನ್ ಶೇಖ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಾಡನ್ನು ಪ್ರಸಾರ ಮಾಡಿ ಅಂತ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆನಂದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿದಾನಂದರು ಟಿ ವಿ ಸರ್ಕಲ್ನಿಂದ ಸಂದೇಶ ಬಂದಿದೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿದ್ದ ಷಣ್ಮುಖ ಹಳೆಪತಿ ಗ್ರಾಮ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ ಗೌತಮಿ HS ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಸಂದೇಶಗಳು ಬರ್ತಾ ಇದೆ. ಎಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ 30 ನಂತರ ಮತ್ತೆ ಫಿಟ್ನೆಸ್ ಮತ್ತು ಕ್ರೀಡೆಗಳ ಕಡೆಗೆ ಗಮನ ಹರಿಸಲು ಶುರು ಮಾಡಿದ್ದು ನಾನು ತೆಗೆದುಕೊಂಡ ಅತ್ಯುತ್ತಮ ನಿರ್ಧಾರಗಳಲ್ಲಿ ಒಂದು. 30 ವಯಸ್ಸಿನವರಿಗೆ ಆರೋಗ್ಯದ ಬಗ್ಗೆ ಸಂಪೂರ್ಣ ನಿರೀಕ್ಷೆ ಮಾಡಿದೆ. ಅದಾದ ನಂತರ ಆರೋಗ್ಯ ಮತ್ತು ಫಿಟ್ನೆಸ್ ಕಡೆ ಗಮನ ಕೊಡಲು ಪ್ರಾರಂಭಿಸಿದೆ. ಈಗ ನನ್ನ ಆರೋಗ್ಯ ಮತ್ತು ಫಿಟ್ನೆಸ್ ತುಂಬಾ ಚೆನ್ನಾಗಿದೆ. ಇದರಿಂದ ನನಗೆ ಸಂತೋಷ ತೃಪ್ತಿ ಎಲ್ಲ ಇದೆ ಅಂತ ಹೇಳಿ ಧನ್ಯ ಅವರು ವೈಟ್ ಫೀಲ್ಡಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಆರೋಗ್ಯದ ಕಡೆಗೆ ಗಮನ ಕೊಡಲು ಎಂದಿಗೂ ತಡವಾಗೋದಿಲ್ಲ ಅಂತ. ನಿಮ್ಮ ಮಾತು 100 ನಿಜ. ಯಾಕಂದರೆ ಆರೋಗ್ಯ ಅನ್ನೋದು ಆರೋಗ್ಯವೇ ಭಾಗ್ಯ ಅಂತ ಹಿರಿಯರೇ ಹೇಳಿರೋ ಹಾಗೆ ನಮಗೆ ತುಂಬ ಮುಖ್ಯವಾದ ಅಂಶ ಅಂದರೆ ಅದು ಆರೋಗ್ಯ. ಎಲ್ಲರೂ ಕೂಡ ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಲೇಬೇಕು. ನೀವು ಹೇಳ್ದಂಗೆ ಯಾವತ್ತೂ ಕೂಡ ತಡವಾಗೋದಿಲ್ಲ, ಅಯ್ಯೋ ನಾನು ಇದುವರೆಗೆ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ, ಇವಾಗ ನಾನು ಪ್ರಾರಂಭ ಮಾಡಿದೆ ಅಥವಾ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತಾ ಅನ್ನೋ ಅನುಮಾನ ಬೇಡ. ಯಾಕಂದರೆ ಯಾವತ್ತಿದ್ದು ದೇಹ ದೇಗುಲ ಅಂತ ಹೇಳ್ದಂಗೆ ನಮ್ಮ ದೇಹ ನಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ, ಹಾಗೆ ನೀವು ಏನು ಹೇಳ್ತಿದ್ದೀರಾ ಫಿಟ್ನೆಸ್ ಅಥವಾ ಸ್ಪೋರ್ಟ್ಸ್ ಅಥವಾ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಹಾಗೆ ಖುಷಿ ಸಂತೋಷ ನಮ್ಮ ಬಾಳಲ್ಲಿ ಅಂತ ಹೇಳ್ತಾ ವಿಷಯ ತುಂಬ ಚೆನ್ನಾಗಿದೆ ಮೇಡಮ್. ನಾನು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ವ್ಯಾಯಾಮ ಮತ್ತು ವಾಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ, ಇದು ನನ್ನ ಲೈಫಿನ ಬೆಸ್ಟ್ ಡಿಸಿಷನ್ ಅಂತ ಹೇಳಿ ಪ್ರತಿಮಾ ಅವರು ಹೊಸನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯು ಆರ್ ರೈಟ್ ಮೇಡಮ್, ಯಾಕಂದರೆ ಆರೋಗ್ಯ ಅನ್ನೋದು ಅಷ್ಟೇ ಮುಖ್ಯ. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಾಡನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಶುಭೋದಯ ಮೇಡಮ್, ಏನು FM ರೈನ್ಬೋಗೆ ನನ್ನ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಮಿಥುನ್ ಕತ್ತಿಯವರು ಬಾಗೇವಾಡಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಎನ್ಎಚ್ ನಾಗರಿಕರೆಯಿಂದ ಇವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಯಶಸ್ವಿನಿಯವರು, ಗಿರಿಜಮ್ಮ ಅವರು, ಅನ್ನಪೂರ್ಣ ಎನ್ ಇ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ನಮಸ್ತೆ ಮೇಡಮ್, ವಂದನಾ ರಾಘವೇಂದ್ರ ಶಿವಮೊಗ್ಗದಿಂದ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್.

ಶುಭೋದಯ ಅಂತ ಹೇಳ್ತಾ, ಇನ್ನು ನನ್ನ ಲೈಫಿನ ಬೆಸ್ಟ್ ಡಿಸಿಷನ್ ಅಂತ ಹೇಳೋಕ್ಕೆ ಹೋದರೆ ತುಂಬಾ ಇದೆ. ಓದೋ ಟೈಮಲ್ಲಿ ಓದೋಕ್ಕೆ ಟೈಮ್ ಸಾಕಾಗಲಿಲ್ಲ. ನನ್ನ ಲೈಫಲ್ಲಿ ಬೆಸ್ಟ್ ಡಿಸಿಷನ್ ಅಂದರೆ ನನ್ನ ಗಂಡ ಅಂದರೆ ಅವರಿಗೆ ಬಂದಿದ್ದ ಪ್ರಪೋಸಲ್ನ ಅವರು ಫಸ್ಟು ಒಪ್ಕೊಂಡಿರಲಿಲ್ವಂತೆ, ಆಮೇಲೆ ಅವರು ಒಪ್ಕೊಂಡು ಇವಾಗ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳಿ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅಂತ ಅನ್ಕೋತೀನಿ ಅಂತ ಕೂಡ ಹೇಳಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿರೋರು, ವೆರಿ ವೆರಿ ಗುಡ್ ಮಾರ್ನಿಂಗ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರವರು, ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM Radio ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶ ಬಂದಿದೆ, ಶುಭೋದಯ ಮೇಡಮ್ ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತುಂಬ ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ ಅಂತ ಹೇಳ್ತಾ ಯಶೋಧ ಅವರು ಸಮರ್ಥ ಅವರು ನಮಗೆ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಹೆಂಗೆ ಗೊತ್ತಾ, ಅವ್ರು ಇನ್ನೊಂದು ಮೆಸೇಜ್ ಹೇಳಿದ್ದಾರೆ, ತುಂಬ ಒಂಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ. ನನ್ನಿಂದ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಇರುತ್ತಲ್ಲ, ಯಾವಾಗಲೂ ನಮ್ಮೊಳಗೆ ಅದೊಂದು ಪ್ರಶ್ನೆ ಇರುತ್ತೆ, ಇದನ್ನು ನನಗೆ ಮಾಡೋದಕ್ಕಾಗತ್ತಾ, ನನ್ನಿಂದ ಇದು ಪಾಸಿಬಲ್ ಇದೆಯಾ, ನನ್ನ ಫೇಲ್ ಆಗೋದ್ರೆ ನಾನೇನು ಮಾಡಲಿ ಅಂದರೆ, ಫೇಲ್ ಅಂದರೆ ನಾಟ್ ಆಸ್ ಎನ್ ಎಕ್ಸಾಮ್, ನಾನು ತೊಗೊಂಡಿರೋ ನಿರ್ಧಾರ ತಪ್ಪಾಗೋದ್ರೆ ನಾನು ಏನು ಮಾಡಲಿ ಅನ್ನೋ ಭಯ ನಮ್ಮೊಳಗೆ ಯಾವಾಗಲೂ ಇರುತ್ತೆ. ಆ ಭಯವನ್ನು ನಾವು ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೆಜ್ಜೆ ಇಡೋದು ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದೆ. ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್ ಮೇಡಮ್, ತುಂಬಾ ಖುಷಿಯಾಯಿತು ನಿಮ್ಮ ಮೆಸೇಜನ್ನು ನೋಡಿ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಇಂದು ನೀವು ತುಂಬ ಖುಷಿಯಾಗಿದ್ದೀರಿ ಅಂತ ಕಾಣಿಸ್ತಿದೆ, ತುಂಬ ಖುಷಿಯಾಗಿರಿ ಹೀಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲರ ಹಂಚಿನ ಸಂದೇಶವನ್ನು ನೋಡ್ತಾ ಇದ್ದೀನಿ, ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲರ ಬೆಸ್ಟ್ ಡಿಸಿಷನ್ ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ನೋಡ್ತಾ ಇದ್ದೆ ಅಂತ ಹೇಳ್ತಾ ಅವ್ರು ಹೇಳ್ತಾ ಇದ್ರೆ, ನನ್ನ PUC ಮುಗಿದ ತಕ್ಷಣ ಇಷ್ಟೇ ಸಾಕಪ್ಪ ನನಗೆ ಅಂತ ಅನ್ನಿಸ್ತಿತ್ತು. ಆದರೆ ನನ್ನ ಕುಟುಂಬದವರು, ನಮ್ಮ ತಂದೆ ತಾಯಿಗಳು ಎಲ್ಲರೂ ನನ್ನ ಶಿಕ್ಷಣವನ್ನು ಮುಂದುವರಿಸುವಂತೆ ನನಗೆ ಸಲಹೆಯನ್ನು ನೀಡಿ ನನಗೆ ಮುಂದಕ್ಕೆ ಓದಕ್ಕೆ ಹೇಳಿದ್ರು. ಅದು ನನ್ನ ಬೆಸ್ಟ್ ಡಿಸಿಷನ್, ಆ ಡಿಸಿಷನಿಂದನೇ ನಾನಿವತ್ತು ಈ ಹಂತದಲ್ಲಿದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರು ಗಂಗಾವತಿಯಿಂದ, ತುಂಬಾ ಖುಷಿಯಾಯಿತು, ಓದೋದಾಗಿರ್ಬೋದು ಅಥವಾ ಮದುವೆ ಅನ್ನೋ ಬಂದಾಗಿರ್ಬೋದು ಅಥವಾ ಇನ್ನೂ ಕೆಲವು ಡಿಸಿಷನ್ಗಳ, ಆರೋಗ್ಯ ನೀವಾಗಲೇ ಹೇಳ್ದಾಗೆ ಫಿಟ್ನೆಸ್ ಆರೋಗ್ಯ, ಈ ಎಲ್ಲ ಡಿಸಿಷನ್ಗಳು ನಮ್ಮ ಲೈಫಿನ ಬೆಸ್ಟ್ ಡಿಸಿಷನ್. ಇವೆಲ್ಲ ಒಂದೊಂದು ಸ್ಟೇಜ್, ಓದೋದು ಒಂದು ಸ್ಟೇಜ್ ಆದರೆ ಮದುವೆ ಇನ್ನೊಂದು ಸ್ಟೇಜು, ಹಾಗೆ ಕೆಲಸ ಜವಾಬ್ದಾರಿಗಳು ಮತ್ತೊಂದು ಸ್ಟೇಜು, ಈ ಎಲ್ಲ ಸ್ಟೇಜಲ್ಲಿ ನಮಗೆ ಸಾಥ್ ಕೊಡೋದು ನಮ್ಮ ಆರೋಗ್ಯ. ಇದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅದು ಲೈಫ್ನ ಮೇನ್ ಸ್ಟೇಜ್ ಅಂತ ಹೇಳ್ತಾ ನಿಮ್ಮದೇ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನೀವು ಕೇಳಿರುವಂಥ ಗೀತೆ ಸಕ್ಕತ್ ಸಾಂಗ್ಸ್ನಲ್ಲಿ ಬಯಲು ದಾರಿ ಜತದಿಂದ ಕೇಳ್ತಾ ರೀ SPB ಅವರ ಧ್ವನಿಯಲ್ಲಿ ಅಂತ ಹೇಳ್ತಾ, ಇದು ನಮ್ಮ ನೆಚ್ಚಿನ FM 9 ಕನ್ನಡ ಕಮನವೆಲ್ಲೋ.

ಸಮಯ 9:55 ಆಗಿದೆ. ಒಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, 2014 ನನಗೆ ಮದುವೆ ಆಗಿತ್ತು. ಆಗ ನನಗೆ 30 ಇಯರ್ಸ್ ಆಗಿತ್ತು. ನಾನು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟು ಸರಿ ಇರಲಿಲ್ಲ, ಆದರೂ ನಮ್ಮ ಮನೆಯವರು ಎಲ್ಲರೂ ಮದುವೆ ಮಾಡ್ಕೊ ಅಂತ ಹೇಳಿ ಮದುವೆ ಮಾಡಿಸಿದ್ರು. ಆಮೇಲೆ ನನಗೆ 9 ವರ್ಷ ಆದಮೇಲೆ ಒಂದು ಹೆಣ್ಣು ಮಗು ಆಯಿತು, ನನ್ನ ಇಡೀ ಜೀವನಕ್ಕೆ ಖುಷಿಯನ್ನು ತಂದುಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದು ಒಂದು ಹೆಣ್ಣು ಮಗುವಿನ ತಂದೆ ಅಂದರೆ ಬಹುಶಃ ಇಡೀ ಜಗತ್ತಿನಲ್ಲಿರೋ ಎಲ್ಲ ಸಂತೋಷವೂ ಅವರಿಗೆ ಇದೆ ಅನ್ನೋಷ್ಟು ಖುಷಿ, ತೃಪ್ತಿ, ಸಂತೋಷ ಎಲ್ಲನೂ ಸಿಗುತ್ತೆ. ಸರ್, ಇದು ನಿಮ್ಮ ಲೈಫ್ನ ಬೆಸ್ಟ್ ಡಿಸಿಷನ್, ಹಾಗೆ ಯು ಆರ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಪರ್ಸನ್ ಅಂತಲೇ ಹೇಳಬಹುದು. ಹಾಂ, ಅವ್ರು ಹೇಳ್ತಾ ಇದ್ದಾರೆ ಇದು ನನ್ನ ಲೈಫ್ನ ಬೆಸ್ಟ್ ಡಿಸಿಷನ್ ಅಂತ. ಖಂಡಿತ ಹೌದು ಅಂತ ಹೇಳ್ತಾ ನಾಗೇಂದ್ರ ಈಚಲಬೀಡು ಇವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ತುಂಬಾ ಧನ್ಯವಾದಗಳು. ಹಾಗೆ ಬೆಳಗಿನಿಂದ ಪ್ರಸಾರ ಮಾಡಿದ ಹಾಡುಗಳೆಲ್ಲ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿ ಅವರು ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ಎಲ್ಲಾನು ಕೂಡ ನಮ್ಮ ರಾಯರ ಕೃಪೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತುಂಬ ಜನ ರಾಘವೇಂದ್ರ ಸ್ವಾಮಿಗಳ ಭಕ್ತರಿದ್ದಾರೆ, ಈಗ ತಾನೇ ಆರಾಧನೆ ಆಯಿತು. ಅವರ ಭಕ್ತರೆಲ್ಲರೂ ಬಹುಶಃ ಅದರಲ್ಲಿ ಆರಾಧನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೀತಾರೆ ಅಂತ ಹೇಳ್ತಾ ಮತ್ತೊಬ್ಬರು ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಚಿದಾನಂದ್ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ರು. ಸಾಕಷ್ಟು ಸಂದೇಶಗಳು ಬಂತು ಇವತ್ತು. ಏನಂದರೆ ನಮ್ಮೆಲ್ಲರ ಸಂದೇಶವನ್ನು ನೋಡಿ ನನಗೊಂಥರ ಹೊಸ ಒಂಥರ ತುಂಬಾ ಖುಷಿಯಾಯಿತು. ಯಾಕಂದರೆ ಆರೋಗ್ಯಕ್ಕಾಗಿರ್ಬೋದು, ಅಥವಾ ಮದುವೆಯನ್ನು ಒಂದು ಸುಂದರವಾದ ಬಂಧಕ್ಕಾಗಿರ್ಬೋದು, ಅಥವಾ ಓದೋದಾಗಿರ್ಬೋದು, ಎಲ್ಲದಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಎಲ್ಲರ ಲೈಫ್ನಲ್ಲೂ, ಒಂದು ಹೇಗೆ ಅದು ಟರ್ನಿಂಗ್ ಪಾಯಿಂಟಾಗಿ ಕನ್ವರ್ಟ್ ಆಗುತ್ತೆ, ಎಷ್ಟು ಒಳ್ಳೆಯ ಡಿಸಿಷನ್ ಆಗಿ ಅದು ರೂಪುಗೊಳ್ಳುತ್ತೆ, ಇದನ್ನೆಲ್ಲ ಕೇಳಿ ಓದಿ ಬಹಳಾ ಖುಷಿಯಾಯಿತು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ನಿಮ್ಮ ಗೀತೆಗಳನ್ನು ಕೇಳಿ ಅಷ್ಟೇ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜಿ ಪ್ರಿಯಾಂಕಾ. ಸದಾ ಟ್ಯೂನಿನ್ ಆಗಿರಿ, ಇದು ನಿಮ್ಮೆಲ್ಲರ

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:54 ಆಗಿದೆ. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಟೈಮ್ನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸಿನಿ ಚಿಟ್ಟಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಿನಿಮಾ ರಂಗದ ಮಾತುಕತೆ ಇದ್ದೇ ಇರುತ್ತೆ. ಇವತ್ತು ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಪ್ರಿಯಾಂಕಾ ಮೇಡಮ್ ಅಂತ ನೀವು ನನ್ನ ಕೇಳೋದಾದ್ರೆ, ನಮ್ಮ ಕನ್ನಡ ಸಿನಿಮಾದಲ್ಲಿ ಟ್ಯಾಲೆಂಟ್ಗಳಿಗೆ ಏನೂ ಕಡಿಮೆ ಇಲ್ಲ. ಅದು ಒಂದೊಂದು ಟ್ಯಾಲೆಂಟ್ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಕೆಲವರು ಇರ್ತಾರಪ್ಪ, ನಾನು ಆ್ಯಕ್ಟಿಂಗಿಗೂ ಸೈ, ಡೈರೆಕ್ಷನ್ನಿಗೂ ಸೈ ಅಂತ ಹೇಳ್ತಾರೆ. ಹಾಗೆ ಆ್ಯಕ್ಟಿಂಗ್ ಡೈರೆಕ್ಷನ್ ಎರಡನ್ನೂ ಮಾಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನೆಲ್ಲ ರಂಜಿತದಂತಹ ಪ್ರತಿಭೆಗಳನ್ನು ನಾವು ಇವತ್ತು ಸಿನಿ ಚಿಟಿಯಲ್ಲಿ ಮಾತಾಡ್ತಾ ಸಾಕೋಣ. ಟ್ಯೂನಿನ್ ಆಗಿರಿ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಗೀತಾ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಎಸ್ ಜಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಇಳಯರಾಜಾ.

ಸಮಯ 10:08:10 ಈ 10:08:10 ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ವಿ ಮಲ್ಟಿ ಟ್ಯಾಲೆಂಟೆಡ್ ಆಸ್ ವೆಲ್ ಆಸ್ ಹೀರೋ ಆ್ಯಂಡ್ ಡೈರೆಕ್ಟರ್. ಯಾರಿವರು ಅಂತ ನೋಡೋದಾದರೆ ಮೊದಲಿಗೆ ನಮ್ಮ ತಲೆಗೆ ಬರುವಂತಹ ಹೆಸರು ಅಂದರೆ ಇಟ್ಸ್ ಅ ಒನ್ ಆ್ಯಂಡ್ ಓನ್ಲಿ ಶಂಕರ್ ನಾಗ್ ಸರ್. ಇವ್ರ ಬಗ್ಗೆ ಏನು ಹೇಳೋದು, ಅಂತಹ ಮಹಾನ್ ಪ್ರತಿಭೆ ಬಗ್ಗೆ ಹೇಳೋದಕ್ಕೆ ಮೇ ಬಿ 1 ಅವರ್ ಪ್ರೋಗ್ರಾಮ್ ಸಾಲೋದಿಲ್ಲ, ಒಂದು ದಿನ ಕೊಟ್ಟರೂ ಸಾಲೋದಿಲ್ಲ. ಹೇಳ್ತಾನೆ ಇರ್ಬೋದು. ಅಂತಹ ಅದ್ಭುತ ಪ್ರತಿಭೆ ಅಂದರೆ ಅದು ಶಂಕರ್ ನಾಗ್ ಸರ್. ಜನರ ಮನಸ್ಸಲ್ಲಿ ನಾಯಕ ನಟನಾಗಿ ಮಿಂಚಿದ್ದ ಇವರು ನಿರ್ದೇಶನವನ್ನು ಕೂಡ ಮಾಡಿ ಸೈ ಅಂತ ಅನ್ನಿಸ್ಕೊಂಡವರು. ಏನಂದರೆ ಕೆಲವೊಂದು ಇವರು ನಿರ್ದೇಶನ ಹೇಗಿತ್ತು ಅಂದರೆ ಆ ಕಾಲದಲ್ಲಿ ತುಂಬ ವಿಭಿನ್ನವಾಗಿ ಯೋಚನೆ ಮಾಡಿದಂತಹ ವ್ಯಕ್ತಿಯವರು. ತಮ್ಮ ಸಣ್ಣ ವಯಸ್ಸಿನಲ್ಲೇ ಅಂದರೆ ಇನ್ನೂ ಯಂಗ್ ಏಜ್ನಲ್ಲೇ ಇವರು ದೊಡ್ಡ ಕಲಾವಿದರಾದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನವನ್ನು ಮಾಡ್ತಾರೆ. ಒಂದು ಮತ್ತಿನ ಕಥೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡೋದು ಅಂದರೆ ಸ್ವಲ್ಪನದ ಮಾತೇ ಇಲ್ಲ. ಅಂತಹ ಮಹಾನ್ ಪ್ರತಿಭೆ ಅಂದರೆ ಅದು ಶಂಕರ್ ನಾಗ್ ಸರ್. ಅವರ ಪ್ರತಿಭೆ ಏನು ಅಂತ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಗೊತ್ತು. ಅಂದರೆ ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೂ ಇವರ ಪ್ರತಿಭೆ ಬಗ್ಗೆ ಪರಿಚಯ ಇದೆ. ಆಗ್ಲೇ ಇವರು ಅಂಡರ್ ವಾಟರ್ ಶೂಟಿಂಗ್ ಎಲ್ಲ ಮಾಡೋ ಸಾಹಸಕ್ಕೆ ಕೈ ಹಾಕಿ ಜನರಿಗೆ ಈ ಥರನೂ ಒಂದು ಶೂಟಿಂಗ್ ಮಾಡಬಹುದು ಅಂತ ತೋರಿಸ್ಕೊಟ್ಟಂಥವ್ರು ಇವರು. ಅದಕ್ಕೋಸ್ಕರ ಕೆಲವು ಕ್ಯಾಮ್ರಾಗಳು ಬೇಕಾಗಿರುತ್ತೆ. ಅದನ್ನು ಓ ಈ ಕ್ಯಾಮ್ರಾ ಬೇಕಲ್ಲ, ಇಲ್ಲಿ ನನಗೆ ಅದು ಅವೈಲೇಬಲ್ ಇಲ್ವಲ್ಲ ಅಂತ ಕೈ ಬಿಡದೆ ಅದನ್ನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಶೂಟಿಂಗನ್ನು ಮಾಡ್ತಾರೆ. ಅಂತಹ ವ್ಯಕ್ತಿ ಚಲಬಿಡದ ಹಠಗಾರ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶಂಕರ್ ನಾಗ್ ಸರ್. ಪ್ರತಿಭೆಗೆ ಒಂದೇ ಒಂದು ಕ್ಷೇತ್ರದ ಗಡಿ ಇರೋದಿಲ್ಲ ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಇವರ ಬಗ್ಗೆ ಹೇಳೋದು ನಿಮಗೂ ಇದೆ ಅಂತ ಅನ್ಸಿದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ಏನಾದರೂ ವಿಷಯ ನಿಮಗೂ ತಿಳಿದಿದ್ರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ನಂಬರ್ 9484009091013 9480910013 ಅಂತ ಹೇಳ್ತಾ ಅವರದಿ ಗೀತೆ ಮತ್ತೊಂದು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಸಂಗೀತವನ್ನು ನೀಡಿದ್ದಾರೆ ವೈದ್ಯನಾಥನ್ ಅವರು.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು. ಅಯ್ಯೋಯ್ಯೋ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು, ಒಂದು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:14:59 ಶಂಕರ್ ನಾಗ್ ಅಂತ ಹೇಳ್ತಿದ್ದ ಹಾಗೇನೆ ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಅವರಿಗೆ ಏನು ಫ್ಯಾನ್ ಇಲ್ಲದೆ ಇರೋ ಇದೇ ಮಾತೇ ಇಲ್ಲ, ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅವರ ಆ್ಯಕ್ಷನ್ ಆಗಿರ್ಬೋದು, ಅವರ ಡೈರೆಕ್ಷನ್ ಆಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗುವಂತಹ ವ್ಯಕ್ತಿ ಅಂದರೆ ಅದು ಶಂಕರ್ ನಾಗ್ ಸರ್. ಇನ್ನೂ ಕೂಡ ಅವರ ಚಿತ್ರಗಳನ್ನು ಮತ್ತೊಮ್ಮೆ ನೋಡಬೇಕಲ್ಲ, ಸಂಗ್ಲಿಯಾನ ನೋಡಬೇಕು, ನುಡಿ ಸ್ವಾಮಿ ನಾವಿರೋದೇ ನೋಡಬೇಕು, ಹೀಗೆ ನನಗೆ ಗೀತಾ ನೋಡಬೇಕು ಅಂತ ಮತ್ತೆ ಮತ್ತೆ ಮನಸ್ಸಾಗುವಂತಹ ವ್ಯಕ್ತಿ ಅಂದರೆ ಅದು ಶಂಕರ್ ನಾಗ್. ನಮಗೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಅನನ್ಯ ಪ್ರತಿಭೆಗಳಲ್ಲಿ ಶಂಕರ್ ನಾಗ್ ಕೇವಲ ನಟರಾಗಿ ಮಾತ್ರವಲ್ಲ ನಿರ್ದೇಶಕ, ನಿರ್ಮಾಪಕ, ತಂತ್ರಜ್ಞಾನ, ಸಾಮಾಜಿಕ ಮೌಲ್ಯಗಳ ಪ್ರವರ್ತಕರಾಗಿ ಜನಮಾನಸದಲ್ಲಿ ಅಜರಾಮರರಾಗಿದ್ದಾರೆ. ಯಾವುದೇ ಇಮೇಜ್ಗೆ ಜೋತು ಬಿಡದೆ ಒಂದು ಚಿತ್ರದಲ್ಲಿ ಕಳ್ಳ, ಇನ್ನೊಂದರಲ್ಲಿ ಪ್ರೇಮಿ, ಮತ್ತೊಬ್ಬರಲ್ಲಿ ಪತ್ರಕರ್ತ ಅಥವಾ ಬ್ಯಾಂಕ್ ಉದ್ಯೋಗಿಯಾಗಿ ನೈಜವಾಗಿ ಮಿಂಚಿದ ಕನ್ನಡ ಸಿನಿಮಾದ ಹೊಸತನ ಮತ್ತು ವೈವಿಧ್ಯತೆಯನ್ನು ಪರಿಚಯಿಸಿದಂತಹ ಆಟೋ ರಾಜ, ಮಿಂಚಿನ ಊಟ, ಅನುರಾಗ ಅರಳಿತು ಮುಂತಾದ ಚಿತ್ರಗಳ ಮೂಲಕ ತಂತ್ರಜ್ಞಾನ, ಸ್ವಾಭಿಮಾನ ಮತ್ತು ಮಾನವೀಯತೆಯ ಸಂದೇಶವನ್ನು ಸರಳವಾಗಿ ಜನರಿಗೆ ತಲುಪಿಸಿದ ಶಂಕರ್ ನಾಗ್ ಸರ್ ಅಂದರೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಬಲಾ, ಹಾರ್ಮೋನಿಯಂ, ಫ್ಲೂಟ್ ವಾದನದಲ್ಲಿಯೂ ಪರಿಣಿತರಾಗಿದ್ದರು. ಓ, ಇದು ವೆರಿ ಇನ್ಫಾರ್ಮೇಟಿವ್ ಮೆಸೇಜ್, ಇದು ನನಗೆ ತಿಳಿದಿರಲಿಲ್ಲ, ಬಹುಶಃ ಸಾಕಷ್ಟು ಜನರಿಗೆ ಇದು ತಿಳಿದಿರಲಿಕ್ಕೆ ಇಲ್ಲ, ಇದು ಒಂಥರ ಇನ್ಫಾರ್ಮೇಟಿವ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳ್ತ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, 1999 ಇವರು ನಮ್ಮನ್ನೆಲ್ಲ ಅಗಲಿದ್ರು, ಆದರೆ ಇಂದು ಕೂಡ ಜನಮಾನಸದಲ್ಲಿ ಇವರು ಅಜರಾಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು. ತುಂಬಾ ಧನ್ಯವಾದಗಳು, ನಿಮ್ಮ ಸಂದೇಶ ನೋಡಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಹಾಗೆ ಬಾಳಿ ಬದುಕಿದ ನಟ ಅಂದರೆ ಅದು ಶಂಕರ್ ನಾಗ್ ಸರ್ ಅಂತ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ವ್ಯಕ್ತಿ, ಆದರೆ ಅವರ ಯೋಜನೆಗಳು ಮಾತ್ರ ಸಿಂಪಲ್ ಆಗಿರಲಿಲ್ಲ, ಏನಂತೀರಾ? ಹಾಗೆ ನಮಸ್ತೆ ಮೇಡಮ್, ಶಂಕರ್ ನಾಗ್ ಅವರು ಕರ್ನಾಟಕದ ಅತ್ಯುತ್ತಮ ನಟರಲ್ಲಿ ಒಬ್ಬರು, ಅದ್ಭುತ ನಟ. ಅಣ್ಣವ್ರ ಜೊತೆ ಇವರು ಅಭಿನಯವನ್ನ ಮಾಡಿದ್ದಾರೆ, ಅಪೂರ್ವ ಸಂಗಮದಲ್ಲಿ ಅಣ್ಣ ತಮ್ಮಂದರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ, ನಮ್ಗೆ ಈಗಲೂ ಕೂಡ ಆ ಫಿಲಮ್ನ ನೋಡಬೇಕು ಅಂತ ಅನಿಸುತ್ತೆ. ಇವರ ಅದ್ಭುತ ಕಲೆ ಎಲ್ಲರ ಮನಸ್ಸಲ್ಲೂ ಈಗಲೂ ನೆಲೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಪದ್ಮಾ ಶ್ರೀಧರ್ ಹೊಗೆ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶ್ರುತಿ ಮಂಜುನಾಥ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಂಕರ್ ನಾಗ್ ಅಂದ್ರ ಹೇಳಿದ್ರೆ ಅವರು ಅಪ್ಪಟ ಅಭಿಮಾನಿ, ನಾನು ತುಂಬಾ ಖುಷಿಯಾಗುತ್ತೆ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ರೆ. ಅವರಿದ್ದಿದ್ರೆ ಇವಾಗ ಬೆಂಗಳೂರು ಇನ್ನೂ ಕೂಡ ತುಂಬಾ ಅಪ್ಡೇಟ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಅವರ ಬೆಂಗಳೂರಿಗೆ ಕುರಿತು ಅವ್ರಿಗೆ ತುಂಬಾ ಕನಸುಗಳನ್ನು ಹೊಂದಿದ್ರು ಅಂತ ಸಾಕಷ್ಟು ಜನರ ಬಾಯಲ್ಲಿ ನಾವು

ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ, ಹಾಗೆ ಮಲ್ಟಿ ಟ್ಯಾಲೆಂಟೆಡ್, ತುಂಬ ಸಿಂಪಲ್ ವ್ಯಕ್ತಿ. ಇವರನ್ನು ನೆನೆಸ್ಕೊಳ್ಳೋದಕ್ಕೆ ಬಹಳನೇ ಖುಷಿಯಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಈ ನಿತ್ಯ ಕ್ರಿಯಾಶೀಲ ಚಟುವಟಿಕೆಯುತ್ತ ಪುರುಷೋತ್ತಮ ಶಂಕರನಾಗ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೈವಲ್ಯ ಸಾಹಿತಿ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಟ ಶಂಕರನಾಗ್ ಅಂದರೆ ಎಲ್ಲರಿಗೂ ಪ್ರೀತಿ, ಎಲ್ಲರಿಗೂ ಖುಷಿ. ಅವರ ಸಿಂಪಲ್ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ಅವರ ಯೋಚನೆಗಳು ಇದ್ದ ಅವರಿಗೆ ಇದ್ದ ಆಲೋಚನೆಗಳಾಗಿರ್ಬೋದು ಎಲ್ಲವೂ ಆಲೋಚನೆಗೆ ಮೀರಿದ್ದು ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದಲ್ಲೇ ಈಗ ಮೆಟ್ರೋಗಳು ನಮ್ಮಲ್ಲಿ ಜಾರಿಯಾಗಿದೆ, ಆದರೆ ಆಗಿನ ಕಾಲದಲ್ಲೇ ಆ ಯೋಚನೆ ಹೊಂದಿದ್ದ ಅಂತಹ ಈ ವ್ಯಕ್ತಿ ಎಷ್ಟು ಟ್ಯಾಲೆಂಟೆಡ್ ಅಂದರೆ ಅದು ನಮಗೆ ಊಹೆಗೂ ಮೀರಿದ್ದು ಅಂತ ಹೇಳ್ಬೋದು. ಅವರದ್ದು ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅವರನ್ನು ನೆನೆಸ್ಕೊಳ್ತಾ, ಅವರನ್ನು ಸಂಭ್ರಮಿಸ್ತಾ ಮತ್ತೊಂದು ಗೀತೆಯನ್ನು ಕೇಳೋಣ. ನೋಡಿ, ಸ್ವಾಮಿ ನವಿರೋದ ಹೀಗೆಯಿಂದ ಟೈಟಲ್ ಟ್ರ್ಯಾಕ್ ಪ್ರಸಾರ ಆಗ್ತಾ ಇದೆ. ಜಿ ಉದಯಶಂಕರ್ ಅವರು ಇದಕ್ಕೆ ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ಎಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
1: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ.

ಸಮಯ 10:25 ಆಗಿದೆ. ಈ ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಸಿನಿ ಸಿಟಿ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ವಿ. ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಬ್ಬರು ಬಗ್ಗೆ ಹೇಳಬೇಕು ಅಂತ, ಸಿನಿಮಾ ಪ್ರೇಮಿಗಳನ್ನ ಹುಚ್ಚೆಬ್ಬಿಸಿ ಕುಡಿಯುವಂತೆ ಮಾಡುವ ನಿರ್ದೇಶಕರು ಇವರು. ಯಾರಿವರು? ನಾನು ನಾನೇ ನಾನು ಸೂಪರ್ ಸ್ಟಾರ್ ಯಾರಂತ ಗೊತ್ತಾಯ್ತಲ್ವಾ, ಅವರೇ ನಮ್ಮ ಉಪೇಂದ್ರ ಅವರು. ತರಲಿ ನನ್ನ ಮಗ ಅಂದರೆ 1992 ಬಿಡುಗಡೆ ಆದಂತಹ ಈ ತರಲಿ ನನ್ನ ಮಗ ಚಿತ್ರದಿಂದ ನಿರ್ದೇಶನವನ್ನು ಶುರು ಮಾಡಿದಂತಹ ವ್ಯಕ್ತಿ ಅಂದರೆ ಅದು ಉಪೇಂದ್ರ ಅವರು. ಅದಾದ ತಕ್ಷಣ ಏನು ಇಂಪ್ಯಾಕ್ಟ್ ನಿಮಗೆ ಗೊತ್ತೇ ಇದೆ. ಇವರ ನಿರ್ದೇಶನ ಎಲ್ಲರಿಗೂ ಎಷ್ಟು ಇಷ್ಟ ಆಗ್ತಾ ಹೋಯಿತು ಅಂದರೆ ಎಲ್ಲ ಕಲಾ ಪ್ರೇಮಿಗಳು ಸಿನಿಮಾ ಪ್ರೇಮಿಗಳಿಗೆ ಇವರ ಡೈರೆಕ್ಷನ್ ಅಂದರೆ ಮತ್ತೊಂದು ಲೆವೆಲ್ ಅನ್ನುವಷ್ಟು ಇಷ್ಟ ಆಗ್ತಾ ಹೋಯಿತು. ಕೆಲವರು ಹೇಳ್ತಾರೆ ಇವರ ಚಿತ್ರಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಬ್ರೈನ್ ಸಾಲೋದಿಲ್ಲ, ಎರಡು ಬ್ರೈನ್ ಬೇಕು ಅಂತ. ನೀವೇನಂತೀರಾ? ನಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಓಂ ಬಂದಾಗಲಂತೂ ಬಂದಾಗ ಏನು ಈಗಲೂ ಕೂಡ ರಿಲೀಸ್ ಮಾಡಿದ್ರೆ ಹೌಸ್ಫುಲ್ ಬೋರ್ಡ್ ಪಕ್ಕ. ಏನಂತೀರಾ? ನಮ್ಮೆಲ್ಲರ ನೆಚ್ಚಿನ ಶಿವರಾಜ್ ಕುಮಾರ್ ಅವರ ಅಭಿನಯ, ವಾವ್, ವಾಟ್ ಅ ಮೂವಿ! ಅದನ್ನು ಈಗಲೂ ಕೂಡ ಜನ ತುಂಬ ಸಂಭ್ರಮದಿಂದ ವೀಕ್ಷಿಸ್ತಾರೆ. ಅಂತಹ ನಿರ್ದೇಶನವನ್ನು ಮಾಡಿದಂತಹ ವ್ಯಕ್ತಿ ಅಂದರೆ ಅವರು ಉಪೇಂದ್ರ. ಅಷ್ಟೇ ಅಲ್ಲ, ಇವರ ನಾಯಕ ನಟನೆಗೂ ಸೈ ಇಷ್ಟೊಂದು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇವ್ರ ಬಗ್ಗೆ ನಿಮ್ಗೇನಾದ್ರು ಹೇಳೋದಿದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಉಪೇಂದ್ರ ಚಿತ್ರದಿಂದ ಪ್ರತಿಮಾರ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಏನಿಲ್ಲ ಏನಿಲ್ಲ ಈ ಗೀತೆ ಕೇಳ್ತಾರೀ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋನಲ್ಲೇ.

ಸಮಯ 10:26:26 ಈ 36 ಸೆಕೆಂಡ್ಗಾಗಿ ಇನ್ನು 10 ಸೆಕೆಂಡ್ ಬಾಕಿ ಇರೋದು ಹೇಳ್ತಾ ಇದ್ದೀನಿ. ಹಾಗೆ ನೀವು ಟ್ಯೂನ್ ಮಾಡಿದ್ದೀರಿ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬೆಲ್ಲು. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನಸು ಹೊತ್ತು ತಮ್ಮ ಕನಸಿನ ಲೋಕವನ್ನು ನಮಗೆ ತೋರಿಸಿಕೊಟ್ಟಂತಹ ಅದ್ಭುತ ನಟ ನಿರ್ದೇಶಕ ಅಂದರೆ ಅದು ವಿ ರವಿಚಂದ್ರನ್ ಅವರು. ಬಹುಶಃ ಸಿನಿಮಾ ಅನ್ನೋದು ಅವರ ಕಣದಲ್ಲೂ ತುಂಬಿ ತುಡುಕೋಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಆ ಕಾಲದಲ್ಲೇ ಅವರಿಗಿದ್ದಂತಹ ಸಿನಿಮಾ ಪ್ರೇಮ ಬಹುಶಃ ಯಾರಿಗೂ ಇರಲಿಲ್ವೇನೋ ಅನ್ನುವಷ್ಟು ಅದ್ಭುತವಾಗಿ ಸಿನಿಮಾ ನಿರ್ದೇಶನವನ್ನು ಮಾಡೋದಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಆಗ್ಲೇ ಇವರ ಸಿನಿಮಾ ಶೈಲಿಯಲ್ಲಿ ಅದ್ಧೂರಿತನ, ಸಂಗೀತ, ಪ್ರೇಮ, ಹೊಸ ಹೊಸ ಪ್ರಯೋಗಗಳು ಎಲ್ಲರನ್ನ ಬೆಚ್ಚಿಬ್ಬೆರಗಾಗಿಸುವಂತೆ ಮಾಡುತ್ತೆ. ಕನಸು ಕಾಣೋದು ಎಲ್ಲರಿಗೂ ಸಾಧ್ಯ, ಆದರೆ ಆ ಕನಸಿಗೆ ರೂಪ ಕೊಡುವ ಧೈರ್ಯ ಕೆಲವರಿಗಷ್ಟೇ ಇರುತ್ತೆ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಒಂದು ಹೊಸತನ, ಒಂದು ಏನೋ ಒಂದು ಹೊಸ ಪ್ರಯೋಗಗಳು ಒಂದು ಇವರ ಸಿನಿಮಾದಲ್ಲಿ ನಾವು ಕಾಣಬಹುದಾಗಿತ್ತು. ಹಾಗೆ ಇವರು ಸಂಗೀತಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡ್ತಿದ್ರು. ಇವರದೇ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. SPB ಅವರ ಧ್ವನಿಯಲ್ಲಿ ಈ ಗೀತೆ ಇದೆ, ರಣದಿ ರಾಜ್ಯದಿಂದ. ಆಮೇಲೆ ಈ ಹಾಡಿನ ವಿಶೇಷತೆ ಏನು ಗೊತ್ತಾ, ಅಬ್ಸರ್ವ್ ಮಾಡಿ ಏನು ವಿಶೇಷತೆ ಇದೆ ಅಂತ. ಈ ಹಾಡಲ್ಲಿ ಒಂದು ವಿಶೇಷತೆ ಇದೆ, ಅಬ್ಸರ್ವ್ ಮಾಡಿ ನೀವು ನನಗೆ ಮೆಸೇಜ್ ಮಾಡಿ ಹೇಳಿ ಏನದು ಅಂತ. ಅದು ಕರೆಕ್ಟೋ ಇಲ್ವೋ ಅಂತ ನಾನು ಈ ಹಾಡಾದ್ಮೇಲೆ ನಿಮ್ಗೆ ಹೇಳ್ತೀನಿ. ಓಕೆನಾ? ಡೀಲಾ? ಕೇಳ್ತಾರಿ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ.

ಸಮಯ 10:43 19 ಸೆಕೆಂಡ್ ಆಗಿದೆ. ಈ ಹಾಡಿನ ಏನು ವಿಶೇಷತೆ ಅಂತ ಕೇಳಿದ್ದೆ. ಕೆಲವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಈ ಹಾಡನ್ನು ಫುಲ್ಲು ನೋಡಿದೆ, ಅಟ್ ಲಾಸ್ಟ್ಗೆ ಅವರು ಶೂಟಿಂಗ್ ಪ್ಲೇಸಿಗೆ ರೀಚ್ ಆದರು, ನನಗೆ ಏನು ಅಂತ ತಿಳಿಯಲಿಲ್ವಲ್ಲ ಅಂತ ಹೇಳಿ ನಮಗೆ ಸತೀಶ್ ಅವರು ಮೆಸೇಜನ್ನು ಕಳಿಸಿದ್ದಾರೆ. ನೀವು ಈ ಹಾಡನ್ನು ನೋಡಿದ್ದೀರಾ, ಈ ಹಾಡನ್ನು ಗಮನ ಇಟ್ಟು ಬರೀ ಕೇಳಿಸ್ಕೋಬೇಕಿತ್ತು ನಿಮಗೆ ಟಕ್ ಅಂತ ಗೊತ್ತಾಗೋಗೋದು. ಏನು ಗೊತ್ತಾ ಈ ಹಾಡಿನ ವಿಶೇಷತೆ, ನಮಗೆ ಇನ್ನೊಬ್ಬರು ಲಿಸ್ನರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ, ಕೊನೆಯ ಪದದ ಸಾಲುಗಳು ಮತ್ತೆ ಶುರು ಮಾಡಿದ್ದಾರೆ ಅಂತ. ಅಂದರೆ ಈ ಹಾಡಲ್ಲಿ ಯಾವ ಪದ ಅಂದರೆ ಒಂದು ಸಾಲಲ್ಲಿ ಯಾವ ಪದ ಎಂಡ್ ಆಗುತ್ತೋ ಅದೇ ಪದದಿಂದ ಮತ್ತೆ ಇನ್ನೊಂದು ಲೈನ್ನ ಶುರು ಮಾಡಿದ್ದಾರೆ. ಇನ್ನೊಂದ್ಸತಿ ಹಾಡು ಕೇಳ್ತೀರಾ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತಲ್ಲ ನಿಮಗೆ, ಆವಾಗ ಖಂಡಿತ ನಿಮಗೆ ಅದ್ರಿಂದ ಅದು ಎಷ್ಟು ವಿಶೇಷವಾಗಿದೆ ಅಂತ ಅರ್ಥ ಆಗುತ್ತೆ. ಹಾಗೆಯೇ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ನಮಗೆ ಆಗಲೇ ಈ ಹಾಡಲ್ಲಿ ಶಂಕರಣ್ಣ ಪಾನಿಪುರಿ ತಿನ್ನೋ ದೃಶ್ಯ ಇದೆಯಲ್ಲ, ಅದು ನನ್ನ ಫೇವ್ರೆಟ್ಟು ಪ್ರಿಯಾಂಕಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಖಂಡಿತ ನಮ್ಮ ಶಂಕರ್ನಾಗ್ ಸರ್ ಅವರು ಇದ್ದಾರಲ್ಲ, ಏನು ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ಸಿಂಪಲ್ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ನ್ಯಾಚುರಲ್ಲಾಗಿ ಅವರು ತಮ್ಮ ಸಿನಿಮಾಗಳಲ್ಲಿ ಅವರನ್ನು ತೋರಿಸ್ಕೊಂಡಿದ್ದಾರೆ ಅಂತ ಅಂದರೆ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೇ ಇರಲಿಲ್ಲ. ನಿಜವಾಗ್ಲೂ ನಮ್ಮೊಳಗೆ ಬೆರೆತು ಅವರು ನಮ್ಮೊಳಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋಷ್ಟು ಅಚ್ಚುಕಟ್ಟಾಗಿ ಅವರು ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅಲ್ವಾ, ಏನಂತೀರಾ? ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ರೂಪ, ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್, ಸುಮಲತಾ, ಚೆನ್ನ ನನ್ಕೊಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಅದೇ ಹೇಳಿದಾಗಲಿ ನವೀನ್ ಅವರು ನಮಗೆ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ ಈ ಹಾಡಿನ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇಡೀ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತಹ ಚಿತ್ರಗಳನ್ನು ನೀಡಿರುವ ಕರಾಟಿ ಕಿಂಗ್ ಶಂಕರ್ ನಾಗ್ ಅವರ ಬಗ್ಗೆ ಮಾಹಿತಿಗಳು ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ತುಂಬ ಬೇಗ ನಮ್ಮಿಂದ ದೂರ ಆದರೂ ಅದೊಂದೇ ಬೇಜಾರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಎಲ್ಲರೂ ಇಡೀ ಕನ್ನಡ ಚಿತ್ರರಂಗವೇ ಬೇಜಾರು ಪಡೋ ವಿಷಯ ಇದು. ಅದನ್ನು ಹೇಳ್ತಿರೋರು ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಬಂಗಾರದಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ತುಂಬಾ ಖುಷಿಯಾಯಿತು ಅಂತ ಹೇಳಿ ರಮೇಶ್ ಅವರು ಹೆಬ್ಬಾಳಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ನಮಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಶಂಕರ್ನಾಗ್ ಸರ್ ಇದ್ದಿದ್ರೆ ಅವರು ತುಂಬಾ ನಮ್ಮ ಸಿನಿಮಾ ರಂಗ ಆಗಿರ್ಬೋದು ಅಥವಾ ನಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ತುಂಬ ಮುಂದೆ ಬರ್ತಿದ್ರು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಿಂದ ಜಯಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಭಾಗ್ಯಮ್ಮ, ಜಗಣ್ಣ, ನಿರಂಜನ್ ಇವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕಿಶನ್ ಅರ್ಜುನ್ ಶೋಭಾರಾಣಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೆ ಶಂಕರ್ನಾಗ್ ಸರ್ ಚಿತ್ರಗಳು ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಹೊಸ ಜೀವನ ಚಿತ್ರ ತುಂಬ ಇಷ್ಟ ಅಂತ ಹೇಳಿ ಯೋಗೇಶ್ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಕುಂತಳಾ ಶಂಕರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದಾ, ಏನ್ರಿ ಇಷ್ಟು ಡೀಟೇಲ್ ಹೇಗೆ ಅಬ್ಸರ್ವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈ ಹಾಡಿನ ವಿಶೇಷತೆನೇ ಅದು, ನಮ್ಮ ರವಿಚಂದ್ರನ್ ಸರ್ ವಿಶೇಷತೆನೇ ಅದು. ಅವರು ಎಲ್ಲದರಲ್ಲೂ ನಮ್ಮ ಸಿನಿ ಪ್ರೇಕ್ಷಕರಿಗೆ ಏನಾದರೂ ಒಂದು ಕೊಡಲೇಬೇಕು ಅಂತ ಬಯಸ್ತಾ ಇದ್ರು. ಅಂತಹ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರೋದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬರು ನಮಗೆ ನಿಮ್ಮ ಕಾರ್ಯಕ್ರಮದ ನಿರೂಪಣೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮೈಸೂರು ದಸರಾ ನೋಡಲು ಎಷ್ಟೊಂದು ಸುಂದರ, ಇನ್ನೇನು ಹತ್ರ ಬರ್ತಾ ಇದೆ, ದಸರಾ ಆನೆಗಳೆಲ್ಲವೂ ನಮ್ಮ ದಸರಾ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ ನ್ಯೂಸಲ್ಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗೆ ಟ್ಯಾಲೆಂಟೆಡ್ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಟ್ಯಾಲೆಂಟೆಡ್ ಅಂದರೆ ನಟನೆಯಲ್ಲಿ ಸಾಕಷ್ಟು ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಯಾವ್ಯಾವ ಟ್ಯಾಲೆಂಟ್ ಅಂತೀರಾ? ಸೌಮ್ಯ ಅಭಿನಯ, ಹಾಸಿನಿ ಆಗಿರ್ಬೋದು ಅಥವಾ ಭಾವನಾತ್ಮಕ ಪಾತ್ರಗಳಾಗಿರ್ಬೋದು, ಎಲ್ಲದರಲ್ಲೂ ಸೈ ಅಂತ ಅನ್ನಿಸ್ಕೊಂಡಂತಹ ವ್ಯಕ್ತಿ ಇದೆ, ಅವರು ನಮ್ಮ ರಮೇಶ್ ಅರವಿಂದ್ ಅವರು. ಅಮೃತ ವರ್ಷಿಣಿ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಎಲ್ಲ ಸಿನಿಮಾಗಳಲ್ಲೂ ಏನಪ್ಪ ಇವರು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾವು ಅನ್ಕೋತಿದ್ವಿ. ಹಾಗೆಯೇ ಇವರು, ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೀನಲ್ಲ, ಆ್ಯಕ್ಟಿಂಗೇ ಮಾಡ್ತಿದ್ರೆ ನನ್ನಲ್ಲಿ ಇನ್ನೂ ಏನಾದರೂ ಪ್ರತಿಭೆ ಇದೆಯಾ ಅಂತ ಅವರೊಳಗೆ ಅವರೇ ಅವಲೋಕನವನ್ನು ಮಾಡಿಕೊಂಡು 2005 ರಾಮಶಮಾಭಾಮ ಚಿತ್ರದ ಮೂಲಕ ನಿರ್ದೇಶನವನ್ನು ಶುರು ಮಾಡಿದಂತಹ ವ್ಯಕ್ತಿ ರಮೇಶ್ ಅರವಿಂದ್ ಅವರು. ಒಂದು ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಾಗ ಅಲ್ಲೇ ನಿಲ್ಲಬಾರ್ದು, ನಮ್ಮೊಳಗಿನ ಮತ್ತೊಂದು ಪ್ರತಿಭೆಯನ್ನು ಹುಡುಕಬೇಕು ಅಂತ ತೋರಿಸಿಕೊಟ್ಟಂತಹ ಅದ್ಭುತ ವ್ಯಕ್ತಿ ರಮೇಶ್ ಅರವಿಂದ್ ಅವರು. ಅವರದೇ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಸೌಂದರ್ಯ ಚಿತ್ರದಿಂದ ಈ ಗೀತೆ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ ಕೇಳ್ತಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬೆಲ್ಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:53:59 ಈ ಸಂದೇಶಗಳು ಬಂದಿದೆ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಇನ್ನೂ 10 ನಿಮಿಷ ವಿ ಆರ್ ಗೋಯಿಂಗ್ ಟು ಮಿಸ್ ಯರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು ಕೇಳಿ, ಬಾಬಾ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಯಿತು ನಿಮ್ಮ ಸಂದೇಶವನ್ನು ನೋಡಿ ಅಂತ. ಹಾಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ, ಹಾಡುಗಳೆಲ್ಲವೂ ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಎಸ್ ಬಡಾವಣೆ ಹೊಸ ದುರ್ಗದಿಂದ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಂಕರ್ನಾಗ್ ಅವರ ಹಾಡುಗಳು, ಅವರ ಮಾತು ಎಲ್ಲವೂ ಇಷ್ಟ ಅಂತ ಹೇಳಿ ಗಜಲಕ್ಷ್ಮಿ ಅವರು ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಮೃತ ಅವರು ಕೂಡ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಇವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಮಾಹಿತಿಗಳು, ಹಾಡುಗಳು ಎಲ್ಲವೂ ತುಂಬ ಇಷ್ಟ ಆದವು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾತಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ. ಸುದೀಪ್ ಸರ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಬಂದಂತಹ ರಕ್ಷಿತ್ ಶೆಟ್ಟಿಯವರು, ರಿಷಭ್ ಶೆಟ್ಟಿಯವರು, ರಾಜ್ ಬಿ ಶೆಟ್ಟಿಯವರಾಗಿರ್ಬೋದು, ಎಲ್ಲರೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಧನೆಯನ್ನು ಮಾಡ್ತಾ ಬೆಳೀತಾ ಇದ್ದಾರೆ. ಖಂಡಿತ ಅವರೆಲ್ಲರಿಗೂ ಶುಭವಾಗಿ ಅಂತ ಹಾರೈಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ನಾನು ಈಗ ಸ್ಟುಡಿಯೋಯಿಂದ ಹೊರಡೋ ಸಮಯ ಆಗಿದೆ. ಶ್ರಾವ್ಯ ಅವರು ಬಂದು ಕಾಯ್ತಾ ಇದ್ದಾರೆ, ನೆಕ್ಸ್ಟು ನಾನು ಸ್ಟುಡಿಯೋದಲ್ಲಿ ಇರ್ತೀನಿ, ನೀವು ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಸ್ಟುಡಿಯೋನ ಬಿಟ್ಟುಕೊಟ್ಟು ನಾವು ಹೊರಡೋಣ ಅಂತ ಹೇಳ್ತಾ ನಮ್ಮ ಕೇಳುಗರೆಲ್ಲರಿಗೂ ಹ್ಯಾಪಿ ವೀಕೆಂಡ್, ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಸದಾ ಕೇಳ್ತಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇಂಟೇಕ್ ಪಾಯಿಂಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ 29.9 ಟಿಎಂಸಿ ನೀರು ಹರಿಸುವ ಉದ್ದೇಶವಿರಿಸಲಾಗಿದೆ. 4 ಜಿಲ್ಲೆ 12 ತಾಲೂಕುಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ. ದಶಕಗಳ ಕಾಲ ಕನಸಾಗಿದ್ದ ಈ ಯೋಜನೆ ಇಂದು ನನಸಾಗುತ್ತಿದೆ ಎಂದು ಸಚಿವರು ಹರ್ಷ ವ್ಯಕ್ತಪಡಿಸಿದರು.
1: ಭದ್ರಾ ಮೇಲ್ದಂಡೆ ಯೋಜನೆ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದೀವಿ. ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ 4 ಜಿಲ್ಲೆಗಳ ಮತ್ತು 12 ತಾಲೂಕುಗಳು ಸಂಬಂಧಿಸಿದಂತ ಈ ಒಂದು ಯೋಜನೆ. ಇದಕ್ಕೆ ಸಂಬಂಧಿಸಿದಂತೆ 29.9 ಟಿಎಂಸಿ ನೀರು ಹಂಚಿಕೆ ಆಗಿರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ. ಬರಗಾಲ ಇದೆ, ಅದಕ್ಕೆ ವಾಟರ್ ಅಲೋಕೇಶನ್ ಅನ್ನು ಮಾಡಿ ಈಗಿನ ನೀರಾವರಿ ಸಚಿವರು ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು, ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಬಹಳ ಆಸ್ತಿ ವಹಿಸಿ ಇದನ್ನು ಒಂದು ವೇಗವಾಗಿ ಮಾಡಿ ಇಲ್ಲಿಂದ ಹೋಗಿ ಒಂದು ವಾರಕ್ಕೆ ನಮ್ಮ ಗೂನೂರುವರೆಗೂ ನೀರು ಬರ್ತದೆ, ಅಲ್ಲಿ ಸೇರ್ತದೆ. ಅದಾದ ನಂತರ ನಾವು ಇದರ ಒಂದು ನೆನಪಾಗಿ ಸಾರ್ವಜನಿಕ ಸಭೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಪಕ್ಷಾತೀತವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಚಿತ್ರದುರ್ಗದಲ್ಲಿ ಆಯೋಜಿಸ್ತಾ ಇದ್ದೀವಿ.
0: ತುಮಕೂರು ತಾಲೂಕು ಹಿರೇಹಳ್ಳಿ ಕೆರೆ ಪರಿಸರಕ್ಕೆ ಭೇಟಿ ನೀಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ 18 ಎಕರೆ ಕೆರೆಯಲ್ಲಿ ಅರ್ಧದಷ್ಟು ಒತ್ತುವರಿಯಾಗಿದ್ದು ಕೂಡಲೇ ತೆರವುಗೊಳಿಸಬೇಕು ಹಾಗೂ ಪುನಶ್ಚೇತನಕ್ಕೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಕ್ರೀಡಾಪಟುಗಳ ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಪೋಷಣೆಗೆ ವಿಶೇಷ ಕಾಳಜಿ ವಹಿಸಲಾಗುತ್ತಿದೆ. ಪೌಷ್ಟಿಕ ಆಹಾರದ ಸಮರ್ಪಕ ಪೂರೈಕೆಗಾಗಿ ಕ್ರೀಡಾ ಇಲಾಖೆಯಿಂದ ಪೌಷ್ಟಿಕ ತಜ್ಞರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕೋತ್ಸವ 16 ಹಾಗೂ 17 ತಾರೀಕಿನಂದು ಆಯೋಜಿತವಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದತೆ ನಡೆಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಂಕೋಲಾದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅಂಕೋಲಾದ ನಾಡವರ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಪ್ರದಾನಿಸಿ ಮಾತನಾಡಿದರು. ಡಿಜಿಟಲ್ ಗ್ರಂಥಾಲಯ ಯೋಜನೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಿಂದ 1 ಕೋಟಿ ರೂಪಾಯಿ ಹಾಗೂ ಉಳಿದ ಮೊತ್ತವನ್ನು ಶಾಸಕರ ಅನುದಾನದಡಿ ಭರಿಸುವುದಾಗಿ ತಿಳಿಸಿದರು. 2026-27 ಸಾಲಿನ ಬೆಳಗಾವಿ ಶೈಕ್ಷಣಿಕ ವಿಭಾಗದ ಮಲೆನಾಡ ಗಾಂಧಿ ಶ್ರೀ ಗೋವಿಂದೇಗೌಡ ಉತ್ತಮ ಶಾಲಾ ಪ್ರಶಸ್ತಿಗೆ ಹಳಿಯಾಳ ಪಟ್ಟಣದ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 1 ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆ ಹಾಗೂ ಸಂತಸದ ವಿಷಯ ಎಂದು ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಾದಕ ವಸ್ತು ಹಾಗೂ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಶ್ರಮಿಸಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾ ಎಸ್ಟಿ ಶರಣಪ್ಪ ಹೇಳಿದ್ದಾರೆ. ಕೋಟ್ಪಾ ತಿದ್ದುಪಡಿ ಕಾಯ್ದೆ 2024 ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸದಿಲ್ಲಿಯ ವೈಟಲ್ ಸ್ಟ್ರಾಟಜಿ ನಿರ್ದೇಶಕ ಡಾ ಅಮಿತ್ ಯಾದವ್ ಮಾತನಾಡಿದರು.

ಮಾತನಾಡಿ, ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ನಿಯಮಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿಗೆ ತಿಳಿಸಿದರು. ಇಂದು ಕನ್ನಡದ ಪ್ರಥಮ ರಾಷ್ಟ್ರಕವಿ ಬಿರುದಾಂಕಿತ ಮಂಜೇಶ್ವರ ಗೋವಿಂದಪೈ ಅವರ ಪುಣ್ಯತಿಥಿ. ಮಹಾನ್ ಕವಿ ಹಾಗೂ ಸಂಶೋಧಕ ಮಂಜೇಶ್ವರ ಗೋವಿಂದಪೈ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಜುಲೈ ತಿಂಗಳಾಂತ್ಯದವರೆಗೆ 2144 ಕರುಳು ಬೇನೆ ಪ್ರಕರಣಗಳು, 33 ಡೆಂಘಿ, 8 ಚಿಕೂನ್ ಗುನ್ಯ, 5 ಮಲೇರಿಯಾ, 10 ಆನೆಕಾಲು ರೋಗ ಹಾಗೂ 10 ಇನ್ಫ್ಲೂಯೆನ್ಸಾ ಪ್ರಕರಣಗಳು ವರದಿಯಾಗಿವೆ. ಪ್ರಧಾನಮಂತ್ರಿ ಬೆಳೆ ಸುರಕ್ಷಾ ವಿಮೆ ಯೋಜನೆಯಡಿ ಧಾರವಾಡ ಜಿಲ್ಲೆಯ 140,340 ರೈತರು ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 153 ರೈತರು ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ದಿಸ್ ಇಸ್ ಶ್ರೀವಿದ್ಯಾ ಲೈವ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ ಎಫ್ ಎಂ ರೇನ್ಬೋ 101.3 ಆನ್ ದ ಸ್ಟುಡಿಯೋ ಕ್ಲಾಕ್. ಟುಡೇ 6 ಸೆಪ್ಟೆಂಬರ್ ಇಸ್ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಕಾಫಿ ಐಸ್ ಕ್ರೀಮ್ ಡೇ, ಸೇಸ್ ದಿಲೀಪ್ ಕಲ್ಯಾಣ್ಕರ್. ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಕಾಫಿ, ನಾರ್ ಆರ್ ವಿ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಐಸ್ ಕ್ರೀಮ್, ಬಟ್ ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಫೂಲೋಂ ಕಿ ರಾಣಿ ಬಹಾರೋಂ ಕಿ ಮಲ್ಲಿಕಾ, ಜಿಸ್ಕೆ ಪುಕಾರ್ನೆ ಸೇ ರಾಜ್ಕುಮಾರ್ ಖುದ್ ಚಲೇ ಆಯೇ. ಯೆಸ್, ಅಂಜಲಿ ಶಿವದಾಸಾನಿ, ಹೂ ವುಡ್ ಹ್ಯಾವ್ ಸೆಲೆಬ್ರೇಟೆಡ್ ಹರ್ 85th ಬರ್ತ್ಡೇ ಆನ್ 2nd September. ವಿ ಆರ್ ರಿಮೆಂಬರಿಂಗ್ ಹರ್ ದಿಸ್ ಫ್ಯಾಷನ್ ಐಕಾನ್ ಟುಡೇ. ಆ್ಯಂಡ್ ಆಲ್ಸೋ ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ದ ಶೋ, ಆ್ಯಸ್ ಐ ಹ್ಯಾವ್ ಕ್ಯೂರೇಟೆಡ್ ಸಮ್ ಲವ್ಲಿ ಮ್ಯೂಸಿಕ್ ಫಾರ್ ದ ನೆಕ್ಸ್ಟ್ 1 hour. ಸೊ ವಿಚ್ ಫೂಲೋ ಕಿ ರಾಣಿ ಬಹಾರೋ ಕಿ ಮಲ್ಲಿಕಾ ಜಿಸ್ಕೆ ಪುಕಾರ್ನೆ ಸೇ ರಾಜ್ಕುಮಾರ್ ಚಲೇ ಆಯೇ, ಹೂ ಆರ್ ವಿ ಸ್ಪೀಕಿಂಗ್ ಅಬೌಟ್? ಮೆಸೇಜ್ ಮೀ ಆನ್ 9480901013. I repeat, it's 9480901013. Aa rahi hai phoolon ki rani.

ದಿಲೀಪ್ ಕಲ್ಯಾಣ್ಕರ್ ಫ್ರಮ್ ವಿಜಯನಗರ್ ಬೆಂಗಳೂರು, ಕಾಂತಿ ಕಿರಣ್ ಫ್ರಮ್ ವಿಶಾಖಪಟ್ಟಣಂ, ಆಕಾಶ್ ಮಿತ್ತಲ್ ಫ್ರಮ್ ಡೆಲ್ಲಿ ಹ್ಯಾವ್ ಗಾಟ್ ದ ರೈಟ್ ಆನ್ಸರ್. ಯೆಸ್, ವಿ ಆರ್ ಸ್ಪೀಕಿಂಗ್ ಅಬೌಟ್ ಅಂಜಲಿ ಶಿವದಾಸಾನಿ, ಹೂ ವಾಸ್ ಬೋರ್ನ್ ಆನ್ 2nd September 1941 ಇನ್ ಕರಾಚಿ, ಆ್ಯಂಡ್ ಹರ್ ಫಾದರ್ ನೇಮ್ಡ್ ಹರ್ ಸಾಧನಾ. ಯೆಸ್, ವಿ ಆರ್ ಸೆಲೆಬ್ರೇಟಿಂಗ್ ಸಾಧನಾಸ್ ಬರ್ತ್ ಡೇಟ್ ಇಯರ್ ಆಫ್ಟರ್ ಹರ್ ಹಿಸ್ ಫೇವ್ರೆಟ್ ಆಕ್ಟ್ರೆಸ್ ಡಾನ್ಸರ್ ಸಾಧನಾ ಬೋಸ್. ಆ್ಯಂಡ್ ದಿಸ್ ಕ್ರೀಮ್ ನೇಮ್ ಸಾಧನಾ ಬಿಕೇಮ್ ಸಿನಾನಿಮಸ್ ವಿತ್ ಎಲಿಗನ್ಸ್ ಆ್ಯಂಡ್ ಗ್ರೇಸ್. ದ ಪಾರ್ಟಿಷನ್ ಜರ್ನಿ, ಹರ್ 1 rupee ಡೆಬ್ಯೂ, ವಿಲ್ ಆಲ್ ಬಿ ಸ್ಪೀಕಿಂಗ್ ಅಬೌಟ್ ದಿಸ್ ಆಲ್ ಥ್ರೂ ದಿಸ್ ಪ್ರೋಗ್ರಾಮ್. ಸಾಧನಾಸ್ ಫ್ಯಾಮಿಲಿ ಲೆಫ್ಟ್ ಕರಾಚಿ ಆಫ್ಟರ್ ಪಾರ್ಟಿಷನ್. ಇನ್ ಅನ್ ಇಂಟರ್ವ್ಯೂ ವಿತ್ ಜರ್ನಲಿಸ್ಟ್ ದಿನೇಶ್ ರಹೇಜಾ, ಶಿ ರಿಕಾಲ್ ದಟ್ ದ ಫ್ಯಾಮಿಲಿ ಮೂವ್ ಥ್ರೂ ಸೆವ್ರಲ್ ಸಿಟೀಸ್ ಬಿಫೋರ್ ಫೈನಲಿ ಸೆಟ್ಲಿಂಗ್ ಇನ್ ಮುಂಬೈ. ಜಿಸ್ ಲಡ್ಕಿ ನೇ ಕರಾಚಿ ಸೇ ಮುಂಬೈ ತಕ್ ಕಾ ಸಫರ್ ಕಿಯಾ, ವಹಿ ಆಗೆ ಚಲ್ಕರ್ ಹಿಂದಿ ಸಿನಿಮಾ ಕಿ ಸಬ್ಸೆ ಬಡಿ ಫ್ಯಾಷನ್ ಐಕಾನ್ಸ್ ಮೇ ಏಕ್ ಬನ್ ಗೈ. ಸೊ ಯು ಆರ್ ಟ್ಯೂನ್ ಟು ಆಲ್ ಇಂಡಿಯಾ ರೇಡಿಯೋ ಎಫ್ ಎಮ್ ರೇನ್ಬೋ ಆನ್ 101.3. ವಿ ಆರ್ ಪ್ಲೇಯಿಂಗ್ ದ ಸಾಧನಾ ಸ್ಪೆಷಲ್, ಆ್ಯಂಡ್ ಆಲ್ಸೋ ಅ ಲಿಟಲ್ ಬಿಟ್ ಆಫ್ ಟ್ರಿವಿಯಾ ಐ ವಿಲ್ ಬಿ ಶೇರಿಂಗ್ ಅಬೌಟ್ ಹರ್. ಸೊ ಸ್ಟೇ ಟ್ಯೂನ್ ಟು ಆಲ್ ಇಂಡಿಯಾ ರೇಡಿಯೋ ಎಫ್ ಎಮ್ ರೇನ್ಬೋ ಆನ್ 101.3. ಓ ಸಜನಾ, ಬ್ಯೂಟಿಫುಲ್ ಸ್ಟ್ರಾಂಗ್ ಕಮಿಂಗ್ ಅಪ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 1 ಗಂಟೆ. ಇದು ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ನಿಮ್ಮಿಷ್ಟದ ರುಚಿಯಾದ ಅಡುಗೆಯ ಕುರಿತಾಗಿ ನೀವು ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶ ಕಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228106 ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಒಂದು ಸಂದೇಶ ಬಂದಿದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಕಳಲೆ ಸಾರು ಮಾಡುವ ವಿಧಾನವನ್ನು ಕಳಿಸಿದ್ದಾರೆ ನಮಗೆ. ಕಳಲೆ ಸಾರು ಅಂದರೆ ಬಿದಿರಿನ ಚಿಗುರಿನ ಸಾರು. ಇದು ತುಂಬ ಪ್ರಸಿದ್ಧವಾದ ಸಾಂಪ್ರದಾಯಿಕ ಮತ್ತು ಆರೋಗ್ಯಕರವಾದ ಅಡುಗೆ. ಇದನ್ನು ಮಾಡುವ ವಿಧಾನ ಏನಂದರೆ, ಕಳಲೆ ಅಂದರೆ ಬಿದಿರಿನ ಚಿಗುರು, ಇದನ್ನು ಚೆನ್ನಾಗಿ ಹೆಚ್ಚಿ ನಂತರ ನೆನೆಸಿಟ್ಟುಕೊಳ್ಳಬೇಕು ನೀರಿನಲ್ಲಿ ಅಂತ ಹೇಳಿ ಕಳಿಸಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತೊಗರಿ ಬೇಳೆ 1/2 ಕಪ್, ತೆಂಗಿನ ತುರಿ 1/2 ಕಪ್ ಅಷ್ಟು, ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನಕಾಯಿ 8-9, ಧನಿಯಾ ಅಂದರೆ ಕೊತ್ತಂಬರಿ ಬೀಜ 1 ಚಮಚ, ಜೀರಿಗೆ, ಸಾಸಿವೆ, ಮೆಂತೆ ತಲಾ ಏನು ಸ್ವಲ್ಪ ಬೇಕಾದಷ್ಟು, ನಂತರ ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು, ಬೆಲ್ಲ ಸ್ವಲ್ಪ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು ಅಂತ ಹೇಳಿ ಕಳಿಸಿದ್ದಾರೆ. ಇದನ್ನು ಮಾಡುವ ಹಂತಗಳನ್ನು ನೋಡೋದಾದರೆ, ಕಳಲೆಯನ್ನು ಶುಚಿಗೊಳಿಸಿಕೊಳ್ಳಬೇಕು. ಕಳಲೆಯನ್ನು ಸಣ್ಣಗೆ ಹೆಚ್ಚಿ 2-3 ದಿನಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ಇದರಿಂದ ಅದರಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ತೆಗಿಬಹುದು. ನಂತರ ಚೆನ್ನಾಗಿ ತೊಳೆದು ಬೇಯಿಸಿಕೊಳ್ಬೇಕು. ಇದಕ್ಕೆ ತೊಗರಿಬೇಳೆಯನ್ನು ಬೇಯಿಸಿಟ್ಟುಕೊಳ್ಬೇಕು. ನಂತರ ಕಳಲೆಯನ್ನು ಕೂಡ ಪ್ರತ್ಯೇಕವಾಗಿ ಬೇಯಿಸಿಕೊಳ್ಬೇಕು. ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಧನಿಯಾ, ಕೆಂಪು ಮೆಣಸಿನಕಾಯಿ, ಜೀರಿಗೆ, ಮೆಂತೆ ಹುರಿದು ತೆಂಗಿನ ತುರಿಯೊಂದಿಗೆ ನುಣ್ಣನೆ ರುಬ್ಬಿಕೊಳ್ಳಬೇಕು. ನಂತರ ಸಾರು ತಯಾರಿಸುವುದು ಹೇಗೆ ಅಂದರೆ, ಪಾತ್ರೆಯಲ್ಲಿ ಬೇಯಿಸಿದ ಕಳಲೆ ಬೇಳೆ ರುಬ್ಬಿದ ಮಸಾಲೆ ಹಾಕಿ ಹುಣಸೆ ರಸ, ಬೆಲ್ಲ ಹಾಗೂ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಕೊನೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇಂಗಿನ ಒಗ್ಗರಣೆ ಸಾರಿಗೆ ಸುರಿದರೆ ರುಚಿಯಾದ ಕಳಲೆ ಸಾರು ಸಿದ್ಧ. ಇದನ್ನು ರಾಗಿ ಮುದ್ದೆ, ಅನ್ನ ಅಥವಾ ಚಪಾತಿ ಜೊತೆ ಸವಿಯಬಹುದು ಅಂತ ಹೇಳಿ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರೇ. ಇದಾಗಿತ್ತು ಈ ಹೊತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಪ್ರತಿದಿನ 1 ಗಂಟೆಗೆ ಸರಿಯಾಗಿ ಮೂಡಿ ಬರಲಿದೆ ನಿಮಗಾಗಿ ಈ ವಿಶೇಷ ಕಾರ್ಯಕ್ರಮ ಕರೆಯಲಿ ಕೈರುಚಿ. ನೀವು ಸಹ ಕರೆ ಮಾಡಬಹುದು ಪ್ರತಿದಿನ. ನಮ್ಮ ಸಂಖ್ಯೆ 0802-22-2860 ಅಥವಾ ನಮ್ಮ ವಾಟ್ಸಪ್ಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸಪ್ ಸಂಖ್ಯೆ 9489901013.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
5: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
5: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
5: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
4: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದೀಗ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ದ ಸಾತ್ವಿಕ್ ಸಾಯಿರಾಜ್, ಚಿರಾಗ್ ಶೆಟ್ಟಿ ಸೆಣಸು. ವಾರ್ತೆಗಳ ವಿವರ. ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ಕೈಗೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬೋರ್ಡೊಲೋಯಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ. ಅಲ್ಲಿ ಅವರನ್ನು ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ, ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವ ಶರ್ಮಾ ಹಾಗೂ ಇತರ ಗಣ್ಯರು ಸ್ವಾಗತಿಸಿದರು. ಅಸ್ಸಾಂ ಪ್ರವಾಸದ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ಗೀತಾನಗರ ಕಾಲೇಜು, ಶ್ರೀಮಂತ ಶಂಕರದೇವ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಗೌಹಾಟಿ ವಿಶ್ವವಿದ್ಯಾಲಯಗಳಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಸ್ಥಾಪಿಸಿರುವ ಡೊನ್ನಿ ಪೊಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಇಂದೂ ಕೂಡ ಮುಂದುವರೆದಿದ್ದು, ಅನೇಕ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ 11 ಜಿಲ್ಲೆಗಳಲ್ಲಿ ಸುಮಾರು 16.85 ಲಕ್ಷ ಜನರು ಸಂಕಷ್ಟದಲ್ಲಿದ್ದಾರೆ. ಆದರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆಡಳಿತವು ನಿರಂತರವಾಗಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ 11 ಜಿಲ್ಲೆಗಳ 61 ಬ್ಲಾಕ್ಗಳು ಮತ್ತು 300 ಗ್ರಾಮ ಪಂಚಾಯಿತಿಗಳು ಪ್ರವಾಹದಿಂದ ಬಾಧಿತವಾಗಿವೆ. ಸಂತ್ರಸ್ತರಿಗೆ ಆಹಾರ, ಆಶ್ರಯ ಮತ್ತು ಇತರ ಅಗತ್ಯ ನೆರವು ಒದಗಿಸಲು ಪರಿಹಾರ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ 80 ಸಮುದಾಯ ಅಡುಗೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದುವರೆಗೆ ಸುಮಾರು 1.21 ಲಕ್ಷ ಮಂದಿಗೆ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. 1 ಪರಿಹಾರ ಶಿಬಿರವೂ ಕಾರ್ಯನಿರ್ವಹಿಸುತ್ತಿದ್ದು, 326 ಸಂತ್ರಸ್ತರಿಗೆ ವಸತಿ, ಆಹಾರ, ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಸಂತ್ರಸ್ತರಿಗೆ ತಕ್ಷಣದ ನೆರವು ನೀಡಲು ಇದುವರೆಗೆ ಸುಮಾರು 45,900 ಪಾಲಿಥಿನ್ ಹಾಳೆಗಳು ಮತ್ತು 11,700 ಒಣ ಪಡಿತರ ಪೊಟ್ಟಣಗಳನ್ನು ವಿತರಿಸಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರ ಸ್ಥಳಾಂತರ ಹಾಗೂ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 1,158 ದೋಣಿಗಳನ್ನು ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತ್ವರಿತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲು ವಿವಿಧ ಜಿಲ್ಲೆಗಳಲ್ಲಿ 27 ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ತಂಡಗಳು ಮತ್ತು 7 ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಪ್ರಯಾಗ್ರಾಜ್ ಮತ್ತು ವಾರಾಣಸಿಯಲ್ಲಿ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಕೆಳಗಿದೆ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಬಿಹಾರ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ. ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯೂ ಇದೆ. ಇರಾನ್ನ ಐಆರ್ಜಿಸಿ ನೌಕಾಪಡೆ ಹೊರ್ಮುಜ್ ಜಲಸಂಧಿಯಲ್ಲಿ ಅನುಮತಿ ಇಲ್ಲದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ 3 ತೈಲ ಟ್ಯಾಂಕರ್ಗಳು ಹಾಗೂ ಅಮೆರಿಕದೊಂದಿಗೆ ಸಂಪರ್ಕ ಹೊಂದಿವೆ ಎನ್ನಲಾದ 3 ಹಡಗುಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದಲ್ಲಿ ಅಮೆರಿಕವು ಇರಾನ್ನ 3 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಅಮೆರಿಕದ ದಾಳಿಯಿಂದ ಹಡಗುಗಳಿಗೆ ಹಾನಿಯಾಗಿದೆ ಎಂದು ಐಆರ್ಜಿಸಿ ತಿಳಿಸಿದ್ದು, ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಆರೋಪಿಸಿದೆ. ಜಲಸಂಧಿಯಲ್ಲಿ ಕಾರ್ಯನಿರ್ವಹಿಸುವ ಹಡಗುಗಳು ಈ ಅನುಮತಿಯಿಲ್ಲದ ಜಲಮಾರ್ಗಗಳನ್ನು ತಪ್ಪಿಸುವಂತೆ ಎಚ್ಚರಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344 ಏರಿಕೆಯಾಗಿದೆ. ಸುಮಾರು 5,590 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಇದುವರೆಗೆ 13,100 ಅಧಿಕ ಮಂದಿಯನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ ಕೆಸರು ಮತ್ತು ಅವಶೇಷಗಳಡಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯೊಬ್ಬರನ್ನು ರಕ್ಷಿಸಲಾಗಿದೆ. ಮೃತದೇಹಗಳ ಗುರುತು ಪತ್ತೆ ಹೆಚ್ಚಲು ಅಧಿಕಾರಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಹಲವು ಪ್ರಕರಣಗಳಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ಅಗತ್ಯ ಗುರುತು ಸಂಗ್ರಹಿಸಿದ ಬಳಿಕ 222 ಮಹಿಳೆಯರು, 355 ಪುರುಷರು ಹಾಗೂ 453 ಅಪರಿಚಿತ ವ್ಯಕ್ತಿಗಳ ಮೃತದೇಹಗಳನ್ನು ಪೊಲೀಸರು ಸಂರಕ್ಷಿಸಿದ್ದಾರೆ. ಕುಟುಂಬಸ್ಥರು ತಮ್ಮ ಸಂಬಂಧಿಕರನ್ನು ಗುರುತಿಸಲು ನೆರವಾಗುವಂತೆ 1270 ಅಪರಿಚಿತ ಮೃತದೇಹಗಳ ವಿವರಗಳನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಸಾಮಗ್ರಿಗಳ ವಿತರಣೆ, ಮೃತದೇಹಗಳ ನಿರ್ವಹಣೆ ಹಾಗೂ ರಸ್ತೆ ತೆರವು ಕಾರ್ಯಗಳಿಗಾಗಿ ಸುಮಾರು 7,912 ಪೊಲೀಸ್ ಸಿಬ್ಬಂದಿಯನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ. ಭಾರತ ಮತ್ತು ಚೀನಾದ ನೆರವಿನೊಂದಿಗೆ ಹಲವು ಜಲವಿದ್ಯುತ್ ಯೋಜನಾ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರಮುಖ ನದಿಗಳಲ್ಲಿನ ನೀರಿನ ಮಟ್ಟದ ಮೇಲೂ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಬಿಹಾರ, ಪೂರ್ವ ರಾಜಸ್ಥಾನ, ಹರಿಯಾಣ, ಚಂಡೀಗಢ, ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೂ ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು ಪ್ರದೇಶ, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂನಲ್ಲಿ ಇಂದು ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ತಮಿಳುನಾಡು, ಪುದುಚೇರಿ, ಕಾರೈಕಲ್ ಮತ್ತು ಮೇಘಾಲಯದಲ್ಲೂ ಇಂದು ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ. ಜಾರ್ಖಂಡ್ನ ನಗರಾಭಿವೃದ್ಧಿ ಸಚಿವ ಸುದಿವ್ಯ ಕುಮಾರ್ ಸೋನು ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸುದಿವ್ಯ ಕುಮಾರ್ ಸೋನು ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಜಾರ್ಖಂಡ್ನ ಅಸ್ಮಿತೆ, ಹಕ್ಕುಗಳು ಮತ್ತು ಹೋರಾಟಕ್ಕೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಬಂಡಾ ತಹಸೀಲ್ನಲ್ಲಿ ಶಂಕಿತ ಕಳ್ಳಭಟ್ಟಿ ಮದ್ಯ ಸೇವಿಸಿ 9 ಮೃತಪಟ್ಟಿದ್ದಾರೆ. 10 ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಗರ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ ದೇವೇಶ್ ಪಟೇರಿಯ ಅವರು 9-10 ಮೃತಪಟ್ಟಿರುವ ಮಾಹಿತಿ ದೊರೆತಿದೆ ಎಂದು ತಿಳಿಸಿದ್ದಾರೆ. ಮೃತರು ಬರಾಜ್ ಗ್ರಾಮದವರು ಎಂದು ವರದಿಯಾಗಿದೆ. ಘಟನೆ ಬಳಿಕ ಪೊಲೀಸರು ಮತ್ತು ಆಡಳಿತಾಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿದೆ. ಸಾಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಚೀನಾ ಮಾಸ್ಟರ್ಸ್ ಟೂರ್ನಿಯ ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 3 ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಭಾರತದ ಜೋಡಿ ಫೈನಲ್ ಪಂದ್ಯದಲ್ಲಿಂದು ಚೀನಾದ ಹಿಜಿ ಟಿಂಗ್ ಮತ್ತು ರೆನ್ ಝಿಯಾಂಗ್ ಯು ಅವರನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 1:50 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಏನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ. ಹಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ. ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ. ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ.

ಅವತ್ತು ಗಣೇಶನ ಹಬ್ಬ ಅಂತ ಇಟ್ಕೊಳ್ಳೋಣ. ಊಟ ತಡ ಆಗ್ಬಿಟ್ಟಿದೆ, ಆದರೆ ವಿಪರೀತ ಹಸುವು. ಅದಕ್ಕೆ ತಕ್ಕ ಹಾಗೆ ಅಡುಗೆ ಮನೆಯಿಂದ ನಾನಾ ಪರಿಮಳ. ಒಂದು ಕಡೆ ಪಾಯಸ ಕುದೀತಾ ಇದೆ, ಇನ್ನೊಂದು ಕಡೆ ಮಜ್ಜಿಗೆ ಹುಳಿ, ಅದಕ್ಕೆ ತುಪ್ಪದ ಒಗ್ಗರಣೆ ಬೀಳ್ತಾ ಇದೆ. ಇಷ್ಟರ ಮಧ್ಯೆ ಕಡುಬು ಕರಿಯೋ ದಿವ್ಯ ಸುಗಂಧ. ಯಾವಾಗ ಹೊಟ್ಟೆ ಊಟ ಬೀಳತ್ತೋ ಅನ್ನೋ ಕಾತರ. ಆದರೆ ಒಂದು ಸಾರಿ ಗಡದ ಊಟ ಆದಮೇಲೆ ಇನ್ನಿಂಥ ಭಕ್ಷ್ಯ ಭೋಜ್ಯಗಳನ್ನ ಚಿನ್ನದ ತಟ್ಟೆಲೆ ತಂದ್ರೂ ಅದು ನಮಗೆ ಬೇಡ. ಅಂದರೆ ನಮ್ಮ ಉದರ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ, ಹಾಗೆ ತೃಪ್ತಿನೂ ಇದೆ. ಈ ತೃಪ್ತಿ ನಮಗೆ ಸಂಪೂರ್ಣವಾಗಿ ದೊರಕದ ಮೇಲೆ ಭೋಜನ ಪದಾರ್ಥಗಳ ಹಂಗೇ ಇಲ್ಲ. ಅದೇ ರೀತಿ ಹೊಟ್ಟೆ ತುಂಬಿರುವಂಗೆ ಹಣ್ಣೇನು ಕಾಯೇನು, ಆಗ ತಾನೆ ಕುಂದಿಲ್ಲದಂಥ ಸಮೀಚೀನ ಭೋಜನ ಮುಗಿಸಿ ಕೂತ ಮನುಷ್ಯನ ಮುಂದೆ ಹಣ್ಣಾದರೂ ಇಡಿ ಕಾಯಾದರೂ ಇಡಿ ಅವ ತಿರುಗಿ ಕೂಡ ನೋಡಲ್ಲ. ಇದು ಲೌಕಿಕವಾದಂಥ ಹಸಿವು ತೃಪ್ತಿಗಳ ಮಾತಾಯಿತು. ಇಂಥದ್ದೇ ತೃಪ್ತಿ, ಇಂಥದ್ದೇ ಪೂರ್ಣಾನಂದ ಒಬ್ಬ ಯೋಗಿಗೂ ಇದೆ. ಬ್ರಹ್ಮ ಸಾಕ್ಷಾತ್ಕಾರದ ದಿವ್ಯ ಆನಂದ ಅದು. ಅಂಥ ಸಮಾಧಿ ಸ್ಥಿತಿಯೇ ಪೂರ್ಣ ದರ್ಶನ ಅಂತಾರೆ ಡಿ ವಿಜಿ. ಅಂಥ ಅನುಭಾವಿಗೆ ತತ್ವರಹಸ್ಯ ಸಂಪೂರ್ಣವಾಗೇ ಸಾಕ್ಷಾತ್ಕಾರವಾಗಿದೆ. ಹಾಗಾಗಿ ಲೌಕಿಕ ವ್ಯಾಪಾರಗಳ ಸಣ್ಣ ಪುಟ್ಟ ಸಂಗತಿಗಳು ಆತನ ಗಮನಕ್ಕೆ ಹೋಗಲ್ಲ. ಪ್ರಶಾಂತವಾದಂಥ ತನ್ನ ಸ್ವಂತ ಮನೋವ್ಯಾಪಾರಗಳಲ್ಲಿ ಮಾತ್ರ ಆತ ಲೀನನಾಗಿ ಬಿಟ್ಟಿರ್ತಾನೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ಜ್ಞಾನಿ ಎತ್ತರದ ಪರ್ವತದ ತುದಿಲಿ ನೆಲೆ ಆಗ್ಬಿಟ್ಟಿದ್ದಾನೆ. ಅಲ್ಲಿಂದ ಆತ ಇಳಿಯೋ ಮಾತಂತೂ ಇಲ್ಲವೇ ಇಲ್ಲ. ಯಾವಾಗ್ಲಾದ್ರೂ ಬೆಟ್ಟದ ನೆತ್ತಿಯಲ್ಲಿ ನಿಂತು ಭೂಮಿಯ ಕೆಳಭಾಗವನ್ನ ಅವಲೋಕಿಸಿದ್ರೆ ಅಲ್ಲಲ್ಲಿ ತಿಟ್ಟು ಕುಳಿ ಹಳ್ಳ ಕಣ್ಣಿಗೆ ಬೀಳುತ್ತೆ. ಅದೆಲ್ಲ ಅವನಿಗೆ ಸಂಬಂಧವೇ ಇಲ್ಲ, ಯಾಕೆಂದ್ರೆ ಆತ ಇರೋದು ಉನ್ನತ ಶಿಖರದ ಮೇಲೆ. ಮುಂದೆ ಒಂದು ಸೊಗಸಾದ ಮಾತು ಹೇಳ್ತಾರೆ ಡಿ ವಿ ಜಿ, ಪೂರ್ಣತೆಗೆ ಸೊಟ್ಟೇನು. ಪೂರ್ಣತೆಗೆ ಎಂದಾದರೂ ಚ್ಯುತಿ ಬರಬಹುದೇ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಷ್ಟೇ ತಾನೇ.

ಓಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು. ಕೋಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು. ನೋಡು ನೀನುನ್ನತದಿ ನಿಂತು ಜನ ಜೀವಿತವ ಮಾಡುದ ರದಮನವ ಮಂಕುತಿಮ್ಮ. ನೋಡು ನೀನುನ್ನತದಿ ನಿಂತು ಜನ ಜೀವಿತವ ಮಾಡುದ ರದಮನವ ಮಂಕುತಿಮ್ಮ.

0: ಮಾಡುದಾರದ ಮನವ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿವಿಜಿಯವರು. ಉದ್ದಕ್ಕೂ ಮತ್ತೆ ಮತ್ತೆ ಪ್ರಸ್ತಾಪ ಆಗೋ ಹಾಗೆ ಲೌಕಿಕ ಮತ್ತು ಅಲೌಕಿಕ ಇವುಗಳ ಸಮನ್ವಯವನ್ನೇ ಒತ್ತಿ ಒತ್ತಿ ಹೇಳ್ತಾರೆ. ಎತ್ತರದ ಕೋಡುಗಲ್ಲಿನ ಮೇಲೆ ನೆಲೆ ಆದವನಿಗೆ ತಿಟ್ಟು ಕುಳಿಗಳಿಂದ ಏನು ಅನ್ನೋದನ್ನ ಹಿಂದೆನೆ ನಾವು ತಿಳ್ಕೊಂಡಿದ್ದಾಯ್ತು. ಅದೇ ಮಾತು ಪುನಃ ಇಲ್ಲಿ ಬಂದಿದೆ. ಉನ್ನತ ಸ್ಥಾನದಲ್ಲಿ ನಿಂತು ಭೂಮಂಡಲವನ್ನ ನೋಡೋನಿಗೆ ದೇಶ ದೇಶಗಳನ್ನ ಪ್ರದೇಶ ಪ್ರದೇಶಗಳನ್ನ ವಿಂಗಡಿಸುವಂತ ಗೋಡೆಗಳಿಂದ ಅಥವಾ ಗಡಿ ರೇಖೆಗಳಿಂದ ಏನು ಪ್ರಯೋಜನ? ಅವನ ಮಟ್ಟಿಗೆ ಇಡೀ ಭೂಮಿನೇ ಒಂದು ಪೂರ್ಣಾಕಾರ. ಅಲ್ಲಲ್ಲಿ ಕಂಡು ಬರಬಹುದಾದ ಹೊಂಡ ಹಳ್ಳಗಳಿಂದ ಅವನ ಮನಸ್ಸಿಗೆ ಯಾವುದೇ ಪರಿಣಾಮನೂ ಆಗಲ್ಲ. ಹಾಗಾಗಿ ನೋಡು ನೀನುನ್ನತದಿ ನಿಂತು ಜನಜೀವಿತವ, ಭೂಮಿಯನ್ನ ಪ್ರದೇಶದ ಎತ್ತರದಿಂದ ನಿಂತು ನಿರ್ವಿಕಾರವಾಗಿ ಗಮನಿಸೋ ಯೋಗಿಯ ಹಾಗೇನೆ ನಡವಳಿಕೆಯ ಔನ್ನತ್ಯದಿಂದ ಅಂದ್ರೆ ಔದಾರ್ಯದಿಂದ ಮತ್ತು ಸಹಾನುಭೂತಿಯಿಂದ ಜನಜೀವನವನ್ನ ಪರಿಭಾವಿಸಿಬಿಡು ಅನ್ನೋದು ಡಿವಿಜಿಯವರ ಕಿವಿಮಾತು. ಈ ರೀತಿ ಮಾಡಿ ಉದಾರ ಚರಿತನಾಗಿ ಬಾಳು, ಹಾಗೆ ಮಾಡೋದ್ರಿಂದ ನಿನಗೂ ಸೌಖ್ಯ, ಸಮಾಜಕ್ಕೂ ಹಿತ ಅನ್ನೋದು ಈ ಮಾತಿನ ಅಂತರಾರ್ಥ. ಈ ಔದಾರ್ಯ ಅನ್ನೋ ವಿಶಿಷ್ಟ ಹೃದಯ ಸಂಸ್ಕಾರ ಪ್ರತಿ ಮನುಷ್ಯನಲ್ಲೂ ಸಹಜವಾಗೇ ಇರುತ್ತೆ. ಯಾರಾದ್ರೂ ಮನೆಗೆ ಬರ್ತಾರೆ ಅಂದ್ರೆ ಹೇಗೆ ಅವರಿಗಿಷ್ಟವಾದ ತಿಂಡಿ ಮಾಡಿ ಕಾಯ್ತಾ ಇರ್ತೀವಿ? ಒಂದ್ ವೇಳೆ ಅವರು ಬರ್ದಿದ್ರೆ ಅಯ್ಯೋ ಅವ್ರಿಗೇಂತ ಮಾಡಿದ್ದು, ಅವರೇ ತಿನ್ಲಿಲ್ವಲ್ಲ ಅಂತ ಕೊರಕ್ತೀವಿ. ಇದೇ ಹೃದಯ ಸಂಪನ್ನತೆ. ಔದಾರ್ಯದ ಸಲುವಾಗಿ ಪ್ರಾಣ ತೆತ್ತವರ ಕತೆಗಳು ಕೂಡ ನಮಗ್ ಗೊತ್ತು. ಅಷ್ಟೇಕೆ ಒಬ್ಬ ದರೋಡೆಗಾರ ಕೂಡ ಅವನ ಮನೆಗೆ ಹೋದವ್ರಿಗೆ ಒಂದು ಬಟ್ಲ ಹಾಲು ಕೊಟ್ಟೇ ಕೊಡ್ತಾನೆ. ಆದ್ರಿಂದ ಹೆಚ್ಚು ಹೆಚ್ಚು ಉದಾರಿಯಾಗು, ಜತೆ ಜತೆಗೆ ನಿನ್ನ ಅಂತರಾತ್ಮವನ್ನ ಮಾತ್ರ ಭಗವಂತನಿಗೆ ಮೀಸಲಿಡು ಅಂತಾರೆ ಇಲ್ಲಿ ಡಿವಿಜಿ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿಎಲ್

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 1:32. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 7 ಒಂದು ರಾಷ್ಟ್ರೀಯ ಸಪ್ತಾಹವನ್ನು ಆಚರಣೆ ಮಾಡಲಾಗುತ್ತೆ. ಇದು ಯಾವ ಸಪ್ತಾಹ ನಿಮಗೆ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090101013, 9480901013. ಇದರ ಕುರಿತಾಗಿ ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಮೊದಲಿಗೆ ಗೀತೆ. ಭೀಮಸೇನ ನಳಮಹಾರಾಜ ಚಿತ್ರದಿಂದ ಹೆಚ್ ಜನಾರ್ದನ್, ಚಿಂತನ್ ವಿಕಾಸ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಶ್ರೀ ಅಂಕನಾಯಕ ಅವರ, ಸಾಹಿತ್ಯ ಚರಣ್ ರಾಜ್ ಅವರ ಸಂಗೀತ.

ಆಚಾರ್ ಆ್ಯಂಡ್ ಕೋ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಂ ಜಿ, ದೀಪಿಕಾ ಕುಮಾರ್, ಬಿಂದು ಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್ ಅವರ ಗಾಯನದಲ್ಲಿ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಬಿಂದು ಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತ.

ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 7 ರವರೆಗೆ ಯಾವ ರಾಷ್ಟ್ರೀಯ ಸಪ್ತಾಹವನ್ನು ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 0741 ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ, ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಹೇಳಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೌದು, ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 7 ರವರೆಗೆ ಭಾರತದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಭಾರತದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯು 1982ರಲ್ಲಿ ಮೊದಲ ಬಾರಿಗೆ ಈ ಆಚರಣೆಯನ್ನು ಪ್ರಾರಂಭಿಸಿತ್ತು. ದೇಹಕ್ಕೆ ಸರಿಯಾದ ಪೌಷ್ಟಿಕಾಂಶಗಳು, ಇದರ ಮಹತ್ವ ಮತ್ತು ಸಮತೋಲಿತ ಆಹಾರದ ಅಗತ್ಯತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ಸಪ್ತಾಹವನ್ನು ಆಚರಣೆ ಮಾಡಲಾಗುತ್ತೆ. ಇದೀಗ ಗೀತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಅಶ್ವಿನ್ ಶರ್ಮಾ ಅವಿನಾಶ್ ಅವರ ಗಾಯನದಲ್ಲಿ, ಅವಿನಾಶ್ ಬಾಳೆಕಲ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ.

0: ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ. ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು.
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು.
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಂಬರ್ ಎಂಡಿಂಗ್ ವಿತ್ 0741 ನಿಮ್ಮ ಹೆಸರನ್ನ ಕಳಿಸೋದನ್ನ ಮರಿಬೇಡಿ. ರಾಷ್ಟ್ರೀಯ ಪೋಷಕ್ ಸಪ್ತಾಹ ಅಂತ ಕಳಿಸಿದರೆ, ಹೌದು, ಹಿಂದಿಯಲ್ಲಿ ರಾಷ್ಟ್ರೀಯ ಪೋಷಕ್ ಸಪ್ತಾಹ ಅಂತ ಹೇಳಿ ಕರೀತಾರೆ, ಕನ್ನಡದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಹೇಳಿ ನಾವು ಹೇಳಬಹುದು. ಕಿಶನ್ ರೋಷನ್, ಶೋಭಾರಾಣಿಯ ಹನುಮಂತೇಗೌಡ ಹಾಳ್ಳಿ ಮಳವಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನು ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕಂಡುಬರುವ ಅಪೌಷ್ಟಿಕತೆ ಅಂದರೆ ಮಾಲ್ ನ್ಯೂಟ್ರಿಷನ್ ಹಾಗೂ ರಕ್ತಹೀನತೆ ಅಂದರೆ ಅನೀಮಿಯಾ ಈ ಸಮಸ್ಯೆಗಳನ್ನು ನಿವಾರಿಸಲು ಜೊತೆಗೆ ದೈನಂದಿನ ಆಹಾರದಲ್ಲಿ ಜೀವಸತ್ವಗಳು, ಖನಿಜಗಳು, ಪ್ರೋಟೀನ್ ಮತ್ತು ನಾರಿನಂಶ ಇರುವ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಳ್ಳಲು ಪ್ರೋತ್ಸಾಹಿಸಲು ಈ ಸಪ್ತಾಹವನ್ನು ಆಚರಣೆ ಮಾಡಲಾಗುತ್ತೆ. ಆರೋಗ್ಯಕರ ಮತ್ತು ಸಕ್ರಿಯ ಜೀವನ ಶೈಲಿಗೆ ಪೌಷ್ಟಿಕ ಆಹಾರ ಅಂದರೆ ನ್ಯೂಟ್ರಿಷಸ್ ಫುಡ್ ಅತ್ಯಗತ್ಯ. ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರವನ್ನು ಸಮತೋಲಿತ ಆಹಾರ ಎನ್ನಲಾಗುತ್ತೆ. ಇದರ ಮುಖ್ಯ ಘಟಕಗಳು ಯಾವುದಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವೈಟಮಿನ್ ಮತ್ತು ಖನಿಜಗಳು, ಆರೋಗ್ಯಕರ ಕೊಬ್ಬಿನಂಶ, ನಾರಿನಂಶ. ಇದೀಗ ಕೇಳಿ ಮುಂದಿನ ಗೀತೆ. ಡೇರ್ ಡೆವಿಲ್ ಮುಸ್ತಾಫಾ ಚಿತ್ರದಿಂದ ವಾಸುಕಿ ವೈಭವ್ ಅರುಣ್ ಸಾಗರ್ ಹಾಗೂ ಸಂಗಡಿಗರ ಗಾಯನದಲ್ಲಿ, ಡಾಕ್ಟರ್ ಸಿ ವೀರಣ್ಣ ಅವರ ಸಾಹಿತ್ಯ, ಬಿ ವಿ ಕಾರಂತ್ ನವನೀತ್ ಶ್ಯಾಮ್ ಅವರ ಸಂಗೀತ.

ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಪೌಷ್ಟಿಕ ಆಹಾರದ ಮುಖ್ಯ ಘಟಕಗಳು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವೈಟಮಿನ್, ಖನಿಜಗಳು, ಆರೋಗ್ಯಕರ ಕೊಬ್ಬಿನಂಶ, ನಾರಿನಂಶ. ಈ ಕಾರ್ಬೋಹೈಡ್ರೇಟ್ಸ್ ಶಕ್ತಿ ನೀಡುವ ಆಹಾರ ಇದು ಧಾನ್ಯಗಳು, ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿಹಿಗೆಣಸು ಇದರಲ್ಲಿ ದೊರೆಯುತ್ತೆ. ಇವು ದಿನನಿತ್ಯದ ಕೆಲಸಕ್ಕೆ ಶಕ್ತಿ ನೀಡುತ್ತೆ ಅಂತ ಹೇಳಬಹುದು. ನಂತರ ಪ್ರೋಟೀನ್ ದೇಹದ ಬೆಳವಣಿಗೆಗೆ ಸಹಕಾರಿ. ಬೇಳೆ ಕಾಳುಗಳು, ಹೆಸರು ಕಾಳು, ಮೊಳಕೆ ಕಾಳುಗಳು, ಪನ್ನೀರ್ ಇದರಲ್ಲಿ ದೊರೆಯುತ್ತೆ. ಇವು ಸ್ನಾಯುಗಳ ಬೆಳವಣಿಗೆಗೆ ಸಹಕಾರಿ. ವೈಟಮಿನ್ ಖನಿಜಗಳು, ರೋಗ ನಿರೋಧಕ ಶಕ್ತಿ ಇರುತ್ತೆ ಇದರಲ್ಲಿ. ಹಸಿರು ಎಲೆ ತರಕಾರಿಗಳು, ಕ್ಯಾರೆಟ್, ಬೆಂಡೆಕಾಯಿ, ಹಣ್ಣುಗಳು ಇವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತೆ. ಇನ್ನು ಆರೋಗ್ಯಕರ ಕೊಬ್ಬಿನಂಶ, ಒಣ ಹಣ್ಣುಗಳು, ಬಾದಾಮಿ, ವಾಲ್ನಟ್, ತುಪ್ಪ, ಎಳ್ಳು, ಕಾಯಿ ಇದರಲ್ಲಿ ದೊರೆಯುತ್ತೆ. ತರಕಾರಿಗಳು, ಹಣ್ಣುಗಳು ಮತ್ತು ಸಿಪ್ಪೆ ಸಹಿತ ಧಾನ್ಯಗಳು ಇದರಲ್ಲಿ ನಾರಿನಂಶ ಇರುತ್ತೆ. ಇವು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತವೆ. ಇನ್ನು ಉತ್ತಮ ಆರೋಗ್ಯಕ್ಕಾಗಿ ಕೆಲವು ಸಲಹೆಗಳು. ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು ಕುಡಿಯುವುದು. ಸಂಸ್ಕರಿಸಿದ ಆಹಾರವನ್ನು ಕಡಿತಗೊಳಿಸುವುದು, ಅಂದರೆ ಜಂಕ್ ಫುಡ್, ಬೇಕರಿ ತಿಂಡಿಗಳು, ಹೆಚ್ಚು ಎಣ್ಣೆ ಖಾರವಿರುವ ಆಹಾರ ಮತ್ತು ತಂಪಾದ ಪಾನೀಯಗಳನ್ನು ತಪ್ಪಿಸುವುದು. ಬೆಳಗಿನ ಉಪಹಾರವನ್ನು ಎಂದಿಗೂ ಬಿಡದೇ ಇರೋದು ಮತ್ತು ರಾತ್ರಿ ಹಗುರವಾದ ಆಹಾರ ಸೇವಿಸೋದು. ಪೌಷ್ಟಿಕ ಆಹಾರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ತೂಕ ನಿಯಂತ್ರಣದಲ್ಲಿ ಇರುತ್ತೆ, ಜೊತೆಗೆ ಮನಸ್ಸಿಗೆ ಉಲ್ಲಾಸ ಸಹ ಸಿಗುತ್ತೆ ಅಂತ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದ ವಿಶೇಷ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನ್ಯಾಷನಲ್ ನ್ಯೂಟ್ರಿಷನಲ್ ವೀಕ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಅಮ್ಮಚ್ಚಿ ಎಂಬ ನೆನಪು ಚಿತ್ರದಿಂದ, ಶಮಿತಾ ಮಲ್ನಾಡ್ ಅವರ ಗಾಯನದಲ್ಲಿ, ಡಾಕ್ಟರ್ ವೈದೇಹಿ ಅವರ ಸಾಹಿತ್ಯ, ಪಂಡಿತ್ ಕಾಶಿನಾಥ್ ಪಟ್ಟರ್ ಅವರ ಸಂಗೀತ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇನ್ಟೇಕ್ ಪಾಯಿಂಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ವಿವಿಧ ಸರ್ಕಾರಗಳ ಅವಧಿಯಲ್ಲಿ ನೀಡಲಾದ ಅನುದಾನದ ಫಲವಾಗಿ ಆರಂಭದಲ್ಲಿ 2,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದ್ದ ಇದು ಇಂದು ಸುಮಾರು 11,500 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಘೋಷಿಸಿರುವ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೆ ಕಾಮಗಾರಿ ಮತ್ತಷ್ಟು ವೇಗ ಪಡೆಯಲಿದ್ದು 2028 ವೇಳೆಗೆ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಗುರಿ

0: ನಡೆಸಲಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕೋತ್ಸವ ಇದೇ 16 ಹಾಗೂ 17ರಂದು ಆಯೋಜಿತವಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಗೊಳ್ಳುವುದರ ಹಿಂದೆ ಕೇವಲ ಬೆಲೆ ಏರಿಕೆಯ ನೆಪ ಮಾತ್ರವಲ್ಲ, ಬೃಹತ್ ಕಮಿಷನ್ ದಂಧೆ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ದಿವಾಳಿತನ ಅಡಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಅನ್ನಭಾಗ್ಯದಡಿ ಉಚಿತ ಅಕ್ಕಿ ನೀಡಲು ಸಾಧ್ಯವಿಲ್ಲದೆ ಬಜೆಟ್ನಲ್ಲಿ ಕೇವಲ ಗಿಮಿಕ್ಗಾಗಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಘೋಷಿಸಿದೆ, ಒಂದು ವರ್ಷ ಕಳೆದರೂ ಈ ಸಂಬಂಧ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ ಎಂದು ದೂರಿದರು. ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿ ಬಡವರ ಯೋಜನೆಗಳಿಗೆ ಹಣವಿಲ್ಲದೆ ಬೆಲೆ ಏರಿಕೆಯ ನೆಪ ಹೇಳಿ ಯೋಜನೆಯನ್ನೇ ಕೈಬಿಡಲು ಹೊರಟಿರುವುದರ ಹಿಂದಿನ ಅಸಲಿ ಕಾರಣವೇನು ಎಂದು ಅವರು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ತಕ್ಷಣವೇ ಪಾರದರ್ಶಕವಾಗಿ ಇಂದಿರಾ ಕಿಟ್ ವಿತರಣೆ ಆರಂಭಿಸಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸುವುದು ಖಚಿತ ಎಂದು ಆರ್ ಅಶೋಕ ತಿಳಿಸಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ಹೇಳಿದ್ದಾರೆ. ಕಳೆದ 5 ದಿನಗಳಿಂದ ಸಿವಿ ರಾಮನ್ ನಗರ ವಿಭಾಗದ ಕಲ್ಲಪಲ್ಲಿ ರಸ್ತೆಯಲ್ಲಿ ಸಂಗ್ರಹಗೊಂಡಿದ್ದ ಕಟ್ಟಡ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ ಕಸವನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿ ಸುಂದರೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ 30 ಪೌರ ಕಾರ್ಮಿಕರು, ಮಾರ್ಷಲ್ಗಳು, ಕಿರಿಯ ಆರೋಗ್ಯ ಪರಿವೀಕ್ಷಕರು, ಅಗ್ಲಿ ಇಂಡಿಯನ್ ತಂಡದ ಸದಸ್ಯರು ಭಾಗಿಯಾಗಿದ್ದು 400 ಮೀಟರ್ ವಿಸ್ತೀರ್ಣದ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಇಂದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯುತ್ತಿದೆ. ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಲ್ಲಿ ಈಗಾಗಲೇ ಪರೀಕ್ಷೆ ಪೂರ್ಣಗೊಂಡಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಇಂದು ಮಧ್ಯಾಹ್ನ ಪರೀಕ್ಷೆ ನಡೆಯಲಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದ 1421 ಹಾಗೂ ಸ್ಥಳೀಯ ವೃಂದದ 171 ಸೇರಿದಂತೆ ಒಟ್ಟು 1600 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಪಾರದರ್ಶಕವಾಗಿ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಪರೀಕ್ಷೆ ನಡೆಸಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಮತದಾರರು ಮತಗಟ್ಟೆ ಅಧಿಕಾರಿಗಳಿಗೆ ನಿಗದಿತ ನಮೂನೆ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಬಹುದಾಗಿದ್ದು, ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಇದೇ 23ರವರೆಗೆ ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಕರಡು ಮತದಾರರ ಪಟ್ಟಿಯಲ್ಲಿ 796,138 ಮತದಾರರ ಹೆಸರಿದೆ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದರೆ ಬಿಎಲ್ಒಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ದಾಖಲೆಗಳನ್ನು ಪರಿಶೀಲಿಸಿ ಹೆಸರು ಸೇರ್ಪಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದಿರುವ, ಪಟ್ಟಿಯಲ್ಲಿ ಹೆಸರು, ವಿಳಾಸ, ಇನ್ನಿತರೆ ತಿದ್ದುಪಡಿಗಳಿರುವ 56,349 ಮಂದಿಗೆ ನೋಟಿಸ್ ನೀಡಲಾಗುತ್ತಿದೆ. ಪ್ರಸ್ತುತ 22,791 ಜನರಿಗೆ ನೋಟಿಸ್ ನೀಡಲಾಗಿದ್ದು, ಉಳಿದ ನೋಟಿಸ್ಗಳನ್ನು ನೀಡಲಾಗುತ್ತಿದೆ ಎಂದು ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಡಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಿದೆ. 6ರಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ 6,000 ರೂಪಾಯಿ ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆಆರ್ ಉಷಾ ತಿಳಿಸಿದ್ದಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅಂಕ ಗಳಿಸಿರುವ ಹಾಗೂ ಅಂಚೆ ಚೀಟಿ ಸಂಗ್ರಹಣಾ ಠೇವಣಿ ಖಾತೆ ಅಥವಾ ಅಂಚೆ ಚೀಟಿ ಸಂಗ್ರಹಣಾ ಕ್ಲಬ್ ಸದಸ್ಯತ್ವ ಹೊಂದಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ವಿದ್ಯಾರ್ಥಿಗಳನ್ನು ಮೊದಲ ಹಂತದಲ್ಲಿ ನಡೆಸಲಾಗುವ ಫಿಲಾಟೆಲಿಕ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಸ್ಪರ್ಧೆಗೆ ನೋಂದಾಯಿಸಿಕೊಳ್ಳಲು ಸೆಪ್ಟೆಂಬರ್ 10 ಕೊನೆಯ ದಿನವಾಗಿದೆ. ಆಸಕ್ತರು ಹೆಚ್ಚಿನ ವಿವರಗಳಿಗೆ www.indiapost.gov.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿಯನ್ನು ಅಥವಾ ಕಚೇರಿ ಸಹಾಯಕ ಸಂತೋಷ್ ಅವರ ಮೊಬೈಲ್ ಸಂಖ್ಯೆ 9164243697 ಸಂಪರ್ಕಿಸಬಹುದಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುತ್ತಿರುವುದರಿಂದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತಗೊಳಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ಪ್ರವೇಶವಿದ್ದು ದೋಣಿ ವಿಹಾರಕ್ಕೆ ಅವಕಾಶ ಇರುವುದಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿರುವುದರಿಂದ ಅಣೆಕಟ್ಟಿನಿಂದ ನದಿಗೆ ನೀರು ಬಿಡಲಾಗುತ್ತಿದೆ. ಕಾವೇರಿ ನದಿಗೆ ಕನಿಷ್ಠ 12,000 ನೀರು ಬಿಟ್ಟಾಗ ರಂಗನತಿಟ್ಟು ಬಳಿ ನೀರಿನ ಹರಿವು ಮತ್ತು ಸುಳಿ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದಲ್ಲಿ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಕೊನೆಯ ವಾರದಲ್ಲಿ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ಪುರುಷರು ಮತ್ತು ಮಹಿಳೆಯರು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಬಹುದು. ತರಬೇತಿಯಲ್ಲಿ ಉದ್ಯಮ ಅವಕಾಶಗಳ ಗುರುತಿಸುವಿಕೆ, ಉದ್ಯಮದ ಕಲ್ಪನೆ ಮತ್ತು ಆಯ್ಕೆ, ಉದ್ಯಮ ಆರಂಭಿಸುವ ವಿಧಾನ, ವ್ಯವಹಾರ ಯೋಜನೆ ತಯಾರಿಕೆ, ಮಾರುಕಟ್ಟೆ ನಿರ್ವಹಣೆ, ಹಣಕಾಸಿನ ವ್ಯವಸ್ಥೆ, ಸರ್ಕಾರದ ವಿವಿಧ ಯೋಜನೆಗಳು, ಸಾಲ ಸೌಲಭ್ಯಗಳು ಹಾಗೂ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿ ನೀಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯ ತಂಡ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ ಮಾಡಿದೆ. ದಕ್ಷಿಣ ವಲಯ ತಂಡಕ್ಕೆ ಗೆಲ್ಲಲು 228 ರನ್ಗಳ ಗುರಿ ಒಡ್ಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ಟಿ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 2:40. ಇದೀಗ ಕೇಳಿ ಜನಪ್ರಿಯ ಚಿತ್ರಗೀತೆಗಳು. ಮೊದಲಿಗೆ ರಾಜ ನರಸಿಂಹ ಚಿತ್ರದಿಂದ ಸುಜಾತ ಹಾಗೂ ಸಂಗಡಿಗರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಚಿತ್ರ ಹಾಗೂ ಉನ್ನಿಕೃಷ್ಣನ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವೆಂಕಟ್ ನಾರಾಯಣ್ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಜನಪ್ರಿಯ ಚಿತ್ರಗೀತೆಗಳು ಇದೀಗ ಸೇವಂತಿ ಸೇವಂತಿ ಚಿತ್ರದಿಂದ ಶಂಕರ್ ಮಹದೇವನ್ ಅವರ ಗಾಯನದಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:01. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನೀವು ನಮಗೆ ಸಂದೇಶ ಕಳಿಸಬಹುದಾದ ಅಥವಾ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408090013 ಇಂದಿನ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಇನ್ಯಾಕೆ ತಡ ರಸಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡೋಣ. 1 ಗಂಟೆ ಹೋಗೋದೇ ಗೊತ್ತಾಗೋದಿಲ್ಲ. ಇದೀಗ ಮೊದಲಿನ ಪ್ರಶ್ನೆ ನಿಮಗಾಗಿ. ಪ್ರಸಿದ್ಧ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಅಬಚೂರಿನ ಪೋಸ್ಟ್ ಆಫೀಸು ಈ ಸಣ್ಣ ಕಥೆಯನ್ನ ಆಧರಿಸಿದ ಚಿತ್ರ ಅಬಚೂರಿನ ಪೋಸ್ಟ್ ಆಫೀಸು. ಈ ಚಿತ್ರದ ಮುಖ್ಯ ಪಾತ್ರದ ಹೆಸರೇನು ಮತ್ತು ಆ ಚಿತ್ರದಲ್ಲಿ ಆ ಪ್ರಮುಖ ಪಾತ್ರದ ವೃತ್ತಿ ಯಾವುದು? ಇದು ಮೊದಲನೇ ಪ್ರಶ್ನೆ. ಅಬಚೂರಿನ ಪೋಸ್ಟ್ ಆಫೀಸ್ ಈ ಚಿತ್ರದ ಮುಖ್ಯ ಪಾತ್ರದ ಹೆಸರೇನು ಮತ್ತು ಚಿತ್ರದಲ್ಲಿ ಆ ಮುಖ್ಯ ಪಾತ್ರದ ವೃತ್ತಿ ಏನಾಗಿತ್ತು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9408090013 9408090013. ಇದೀಗ ಮೊದಲಿಗೆ ಗೀತೆ. ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಿಂದ ಶಿವರಾಜ್ ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಪ್ರಶ್ನೆ ಆಗಿತ್ತು, ಅಬಚೂರಿನ ಪೋಸ್ಟ್ ಆಫೀಸು ಈ ಚಿತ್ರದ ಮುಖ್ಯ ಪಾತ್ರದ ಹೆಸರು ಮತ್ತು ಮುಖ್ಯ ಪಾತ್ರದ ವೃತ್ತಿ ಏನು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಾಧಾಕೃಷ್ಣ ಚಲ್ಲಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಭಾಗ್ಯರಾಮಣ್ಣ ಭಾರತ್ನಗರ್, ಶ್ರೀಧರಯ್ಯ ಎಜಿಹಳ್ಳಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಸೋನು ಚಿತ್ರದುರ್ಗದಿಂದ, ಹರೀಶ್ ಮಲ್ಲೇಶ್ವರದಿಂದ, ಪದ್ಮಶ್ರೀ ರಾಮಚಂದ್ರಾಪುರಂ ಬೆಂಗಳೂರಿನಿಂದ, ಎಂ ಪರಶುರಾಮ್ ಪ್ರಿಯ ಗಂಗಾವತಿ ಕೊಪ್ಪಳದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಏನು ಅಂದರೆ ಮುಖ್ಯ ಪಾತ್ರದ ಹೆಸರು ಬೋಬಣ್ಣ ಅಥವಾ ಬೋಪಣ್ಣ. ಈ ಚಿತ್ರದಲ್ಲಿ ನಾನಿ ಅವರು ಈ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಜೊತೆಗೆ ವೃತ್ತಿ ಪೋಸ್ಟ್ ಮಾಸ್ಟರ್. ಇದು ಸರಿಯಾದ ಉತ್ತರ ಆಗಿತ್ತು.

ಇದೀಗ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಭಾರತದಲ್ಲಿ ಕೊನೆಯದಾಗಿ ಜನಗಣತಿ ಅಂದರೆ ಸೆನ್ಸಸ್ ಯಾವಾಗ ನಡೆದಿತ್ತು? ಇವಾಗ ನಡೀತಿರೋದಲ್ಲ, ಹಿಂದೆ ಯಾವಾಗ ನಡೆದಿತ್ತು? ಭಾರತದಲ್ಲಿ ಕೊನೆಯದಾಗಿ ಜನಗಣತಿ ಯಾವಾಗ ನಡೆದಿತ್ತು? ಇದು ಎರಡನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಸ್ವಾತಿ ಮುತ್ತು ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಮ್ ವಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಎರಡನೇ ಪ್ರಶ್ನೆಗೆ ಬಹಳಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿದರ, ಆದರೆ ಸಮಯದ ಅಭಾವ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿದೆ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ವಾಲ್ಮೀಕಿ ಮರಲಿಂಗಪ್ಪ ಕಂಪ್ಲಿಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ಉದಯ್ ಕರ್ಕೆರ ಉಡುಪಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಮತ್ತು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ 2011. ಭಾರತದಲ್ಲಿ ಕೊನೆಯ ಬಾರಿಗೆ ಪೂರ್ಣಗೊಂಡ ಜನಗಣತಿ 2011 ನಡೆದಿತ್ತು. ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತೆ. 2021 ಜನಗಣತಿ ವಿಳಂಬವಾಗಿತ್ತು. ಈ ಮುಂದೂಡಲ್ಪಟ್ಟ 16ನೇ ಭಾರತದ ಜನಗಣತಿಯ ಮೊದಲ ಹಂತವು ಏಪ್ರಿಲ್ 2026 ಪ್ರಾರಂಭಗೊಂಡಿದೆ. ಇದೀಗ ಮುಂದಿನ ಪ್ರಶ್ನೆ. ಸಲ್ಮಾ ಆಘಾ ಇವರಿಗೆ 1982 ಯಾವ ಚಿತ್ರದ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ, ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್, ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿತ್ತು? ಇದು ಮುಂದಿನ ಪ್ರಶ್ನೆ. ಸಲ್ಮಾ ಆಘಾ ಇವರಿಗೆ 1982 ಯಾವ ಚಿತ್ರದ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿತ್ತು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಸೋನು ನಿಗಮ್ ಅವರ ಗಾಯನದಲ್ಲಿ ಚಕ್ರವರ್ತಿ ಚಿತ್ರದಿಂದ ಇದೀಗ ಗೀತೆ. ಶ್ರೇಯಾ ಘೋಷಾಲ್ ಅವರು ಧ್ವನಿಗೂಡಿಸಿದ್ದಾರೆ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಪ್ರಶ್ನೆ ಆಗಿತ್ತು ಸಲ್ಮಾ ಆಘಾ ಅವರಿಗೆ 1982ರಲ್ಲಿ ಯಾವ ಚಿತ್ರದ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿತ್ತು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಾ. ಮೊದಲು ಸರಿ ಉತ್ತರ ನೀಡಿದ ಹೆಸರುಗಳು ಹೀಗಿವೆ. 10 ಜನರ ಹೆಸರುಗಳು: ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ನಂಬರ್ ಎಂಡಿಂಗ್ ವಿತ್ 0741, ಗೀತಾ ಜೋಶಿ ಅಹಮದಾಬಾದ್ನಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಗುರುರಾಜ್ ವಿರುಪಾಕ್ಷಪುರ, ನಾಗೇಂದ್ರ ಈಚಲಬೀಡು, ಜಾನವಿ ಕುಶಾಲನಗರದಿಂದ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಪ್ರಜ್ವಲ್ ತೀರ್ಥಹಳ್ಳಿಯಿಂದ. ಹೆಸರುಗಳು ಪುನರಾವರ್ತನೆ ಆಗಿಲ್ಲ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ನಿಖಾ ಚಿತ್ರ. ನಿಖಾ ಸಿನಿಮಾದ ದಿಲ್ ಕೆ ಅರಮಾನ್ ಈ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಲ್ಮಾ ಆಘಾ ಅವರಿಗೆ 1982ರಲ್ಲಿ ಲಭಿಸಿತ್ತು. ಸರಿಯಾದ ಉತ್ತರ ನಿಖಾ. ಇದೀಗ ಮುಂದಿನ ಪ್ರಶ್ನೆ. ಗಿಫ್ಟ್ ಸಿಟಿ ಇದು ಎಲ್ಲಿದೆ? ಗಿಫ್ಟ್ ಸಿಟಿ ಇದರ ವಿಸ್ತೃತ ರೂಪ ತಿಳಿದುಕೊಂಡ್ರೆ ಸಹ ಗೊತ್ತಾಗುತ್ತೆ ಇದು ಎಲ್ಲಿದೆ ಅಂತ ಹೇಳಿ. ಗಿಫ್ಟ್ ಸಿಟಿ ಎಲ್ಲಿದೆ? ಇದು ಮುಂದಿನ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013, 9480901013. ಇದೀಗ ಮುಂದಿನ ಗೀತೆ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದಿಂದ ರಘು ದೀಕ್ಷಿತ್ ಅವರ ಗಾಯನದಲ್ಲಿ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರದ್ದೇ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಗಿಫ್ಟ್ ಸಿಟಿ ಎಲ್ಲಿದೆ? ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಾ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಇಲ್ಲಿ ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ಪೂರ್ಣಿಮಾ ಬೆಂಗಳೂರು ಲಾಲ್ ಭಾಗ್ ರಸ್ತೆ, ನೇತ್ರಾ ಕೆಂಗೇರಿಯಿಂದ, ಹೆಚ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ಸುಮಾ ರಾಜಾಜಿನಗರದಿಂದ, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್ ಮೊಹಮ್ಮದ್ ರಾಯಚೂರಿನಿಂದ, ಜಾಫರ್ ಹಂಪಿಯಿಂದ, ಉಮೇಶ್ ನಾರಾಯಣಸ್ವಾಮಿ ದೊಮ್ಲೂರು, ರೇವಪ್ಪ, ಶೋಭಾ ಜಗದೀಶ್ ಸಿರಿಗೆರೆಯಿಂದ, ಅರುಂಧತಿ ಗಂಗಾವತಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಗುಜರಾತ್, ಗಿಫ್ಟ್ ಸಿಟಿ ಅಂದರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಇದು ಭಾರತದ ಗುಜರಾತ್ ರಾಜ್ಯದ ಗಾಂಧಿನಗರ ಜಿಲ್ಲೆಯಲ್ಲಿದೆ. ಇದು ಗುಜರಾತ್ನ ರಾಜಧಾನಿ ಗಾಂಧಿನಗರ ಮತ್ತು ವಾಣಿಜ್ಯ ನಗರಿ ಅಹಮದಾಬಾದ್ ನಡುವೆ ಸಬರಮತಿ ನದಿಯ ದಂಡೆಯಲ್ಲಿದೆ. ಇದು ಭಾರತದ ಮೊದಲ ಕಾರ್ಯಾಚರಣೆಯಲ್ಲಿ ಇರುವ ಗ್ರೀನ್ಫೀಲ್ಡ್ ಸ್ಮಾರ್ಟ್ ಸಿಟಿ ಮತ್ತು ಪ್ರಥಮ ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರ ಸಹ ಆಗಿದೆ. ಸರಿಯಾದ ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ. ಮನುಷ್ಯನಿಗೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬುದು ಯಾರ ತತ್ವವಾಗಿತ್ತು? ಮನುಷ್ಯನಿಗೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬುದು ಯಾರ ತತ್ವವಾಗಿತ್ತು? ಇದು ಯಾರ ಫಿಲಾಸಫಿ? ಇದು ಮುಂದಿನ ಪ್ರಶ್ನೆ. ಮನುಷ್ಯನಿಗೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು, ಇದು ಯಾರ ತತ್ವವಾಗಿತ್ತು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9409901013. ಇದೀಗ ಮುಂದಿನ ಗೀತೆ. ಮುಂಗಾರು ಮಳೆ ಚಿತ್ರದಿಂದ ಕುನಾಲ್ ಗಾಂಜಾವಾಲ, ಪ್ರಿಯಾ ಹಿಮೇಶ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಮನುಷ್ಯನಿಗೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬುದು ಯಾರ ತತ್ವವಾಗಿತ್ತು ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿದೆ: ಗಜಾನನ ಭಟ್ ಬೋಳನ ಮಕ್ಕಿ, ಹೊನ್ನೂರ್ ಅಲಿ ಹನುಮಂತಪುರ ಜಗಳೂರು, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಶಂಕರ್ ರಾಥೋಡ್ ರಾಮದುರ್ಗ ಸಾಲಾಪುರ್, ಗೀತಾಮೂರ್ತಿ ಶೃಂಗೇರಿ, ಎಸ್ ನಾಗರಾಜ ರಾವ್ ಅನ್ನಪೂರ್ಣೇಶ್ವರಿ ನಗರ, ಸದಾನಂದ ಲಕ್ಷ್ಮೀಪತಿ ಕೆಂಗೇರಿಯಿಂದ, ಲಕ್ಷ್ಮೀಕಾಂತ ಹುಳಿಯಾರ, ಯಲ್ಲಪ್ಪ ಯಾದವ್ ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಶ್ರೀನಾರಾಯಣ ಗುರು. ಶ್ರೀನಾರಾಯಣ ಗುರುಗಳ ತತ್ವ ಇದಾಗಿತ್ತು, ಮನುಷ್ಯನಿಗೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು. ಇವರು ಕೇರಳದ ಪ್ರಸಿದ್ಧ ಸಾಮಾಜಿಕ ಸುಧಾರಕರಾಗಿದ್ದು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ತತ್ವವನ್ನು ಪ್ರತಿಪಾದಿಸಿದವರು ಇವರು. ಇದೀಗ ಮುಂದಿನ ಪ್ರಶ್ನೆ: ಭಾರತದಲ್ಲಿ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹ, ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, ಇದು ಯಾವಾಗ ಆಚರಿಸಲಾಗುತ್ತೆ? ಇದು ಮುಂದಿನ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಯಾವಾಗ ಆಚರಿಸಲಾಗುತ್ತೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಸಾರಥಿ ಚಿತ್ರದ ಗೀತೆ, ಶಂಕರ್ ಮಹದೇವನ್, ಶಮಿತಾ ಮಲ್ನಾಡ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಕ್ಲೈಮ್ಯಾಕ್ಸ್ ಮೈ ಸಿಂಗಾರ ಶೀಲಾ ಟರ್ನ್ ಇನ್ ಟು ಕರುಣಾಬಲ ಅಂಡ್ ಗಿವ್ ಬ್ಯಾಕ್ ದಿ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದಿ ನೇಮ್ ಸ್ತ್ರೀಲೋಲಾ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಭಾರತದಲ್ಲಿ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ ಭದ್ರಾವತಿಯಿಂದ, ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಶಾಂತಾ ಉಡುಪಿಯಿಂದ, ಹೂವಿನ ಹಡಗಲಿ ಹೊಳಗುಂದಿಯಿಂದ, ಶಾನುಭೋಗರ್ ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ, ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ರಾಧಾಮಣಿ ಬೆಂಗಳೂರಿನಿಂದ, ಮಣಿಕಂಠ ದಾವಣಗೆರೆಯಿಂದ. ನಿಮ್ಮ ಎಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಮತ್ತಷ್ಟು ಜನ ಸರಿ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಾ, ನಿಮಗೂ ಸಹ ಅಭಿನಂದನೆಗಳು, ಧನ್ಯವಾದಗಳು. ಸರಿಯಾದ ಉತ್ತರ: ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 7 ರವರೆಗೆ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಜಗತ್ತಿನಾದ್ಯಂತ ಮತ್ತು ಭಾರತದಲ್ಲಿ ಸಾರ್ವಜನಿಕರಿಗೆ ಸಮತೋಲಿತ ಆಹಾರ, ಉತ್ತಮ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ. ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ: ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳಬಹುದಾದ ಗಂಭೀರ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆ ಯಾವುದು, ಅದರ ಹೆಸರೇನು? ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳಬಹುದಾದ ಗಂಭೀರ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆ ಯಾವುದು, ಇದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408091013. ಇದೀಗಾಗಿತ್ತೆ ಮೌಯ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳಬಹುದಾದ ಗಂಭೀರ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆ ಯಾವುದು ಅಂತ ಪ್ರಶ್ನೆನ ಕೇಳಿದೆ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್, ವೀರೇಶ್ ಮುರ್ಗೋಡಿ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ವಿಧಾತ್ರಿ ಶಿವಕುಮಾರ್ ಬಸವನಗುಡಿ, ಶ್ವೇತಾ ರಘುರಾಮ್, ನಿಮ್ಮೆಲ್ಲರ ಉತ್ತರಗಳು ಮತ್ತು ಬಹಳಷ್ಟು ಜನರ ಉತ್ತರಗಳು ಸಹ ಸರಿಯಾಗಿದ್ವು. ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಪ್ರೀ ಎಕ್ಲಾಂಪ್ಸಿಯಾ. ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳಬಹುದಾದ ಗಂಭೀರ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆ ಪ್ರೀ ಎಕ್ಲಾಂಪ್ಸಿಯಾ.

ಡಿಸೆಂಬರ್ ತಿಂಗಳು ಸಂತಾನೋತ್ಪತ್ತಿ ಆರೋಗ್ಯದ ಕುರಿತಾಗಿ, ಜೊತೆಗೆ ಸೆಕ್ಷುಯಲ್ ಹೆಲ್ತ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಮಂತ್ ಆಗಿರೋದ್ರಿಂದ ಇದರ ಕುರಿತಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಸರಿ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಆರ್.ಜೆ. ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಸರಿಯಾಗಿ 4 ಗಂಟೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುವಂತಹ ಸಮಯ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:03 ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ನೀವು ನಮಗೆ ಕರೆ ಮಾಡಿ ಅಥವಾ ಸಂದೇಶದ ಮೂಲಕ ರಿಕ್ವೆಸ್ಟ್ ಮಾಡ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228216, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ನಿಮಗೆ ಆದ ಉಪಯೋಗಗಳ ಕುರಿತಾಗಿ ಸಹ ಹಂಚ್ಕೋಬಹುದು. ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಶೇಕಡ ಬಳಕೆ, ಎಷ್ಟು ಜನ ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡ್ತೀರಾ, ಇದರ ಕುರಿತಾಗಿ ನೀವು ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ಪ್ರಿಯತಮ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ, ಯೋಗೇಶ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಹಾ ಹಾ, ಹಲೋ, ಕೇಳಿಸ್ತಿದ್ಯಾ ಸರ್? ಹಲೋ, ನಿಮ್ಮ ಚಂದ್ರು ಅವರು ಕರೆ ಮಾಡಿದ್ರು ಜೀವನ್ ಭೀಮಾ ನಗರದಿಂದ. ಅವರ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗುತ್ತೆ ರಾಜಾ ಚಿತ್ರದಿಂದ, ಆಶಾ ಭೋಸ್ಲೆ ಅವರ ಕಾಯನದಲ್ಲಿ.

0: ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾಗಜಿ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ ರಾಜಾಜನಗರದಿಂದ.
0: ಹೇಳಿ ಸರ್, ನಿಮಗೆ ಯಾವ ಹಾಡು ಬೇಕಿತ್ತಿವತ್ತು?
1: ನೋಡಿ, ಇವತ್ತು ರಾಕೇಶ್ ರೋಷನ್ ಗ್ರೇಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ 77th ಬರ್ತ್ಡೇ, ಅವ್ರಿಗೋಸ್ಕರ ಒಂದು ಹಾಡನ್ನ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇದು 1978 ಫಿಲಂ ಕಟ್ಟಾ ಮೀಟ ಅಂತ ಒಂದು ಇದೆ. ಈ ಸಿನಿಮಾದಲ್ಲೇ ರಾಕೇಶ್ ರೋಷನ್ ಹೀರೋ, ಅಂಡ್ ಅದಕ್ಕೆ ಈ ಫಿಲ್ಮ್ಗೆ ಅವ್ರದೇ ಯಂಗರ್ ಬ್ರದರ್ ರಾಜೇಶ್ ರೋಷನ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅಣ್ಣ ತಮ್ಮ ಇಬ್ರು ಇದಾರೆ ಇದಕ್ಕೆ ಕಾಂಟ್ರಿಬ್ಯೂಷನ್. ಇದು ಇಟ್ ಇಸ್ ಆಲ್ ಅಬೌಟ್ ಎ ಪಾರ್ಸಿ ಫಿಲ್ಮ್. ದೇರ್ ಯುನೋ ದೇರ್ ಡೇ ಟು ಡೇ ಲೈಫ್ ಅಂಡ್ ದೇರ್ ಸ್ಟ್ರಗಲ್ಸ್ ಇನ್ ಬ್ರಿಂಗಿಂಗ್ ಅಪ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಇದ್ರ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಬಾಸು ಚಟರ್ಜಿ ಅವರು. ಸೊ ಅದ್ರ ಬಗ್ಗೆ ಆ ಹಾಡವನ್ನ ಕೇಳಣ ಅನ್ಕೊಂಡೆ ನಾನು. ಇವತ್ತು ಒಂದ್ ಹಾಡು ಕೇಳೋಣ ಅನ್ಕೊಂಡೆ.
0: ಖಂಡಿತ ಸರ್. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ನೀವು.
1: ಹಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಟ್ ಇಸ್ ರಿಯಲಿ ಪಬ್ಲಿಕ್ ಯೂಸ್ ಮಾಡ್ಕೋಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ. ಯಾಕೆ ಅಂತ ಹೇಳಿದ್ರೆ ದ ಮೇನ್ ಕನ್ಸರ್ವೇಶನ್ ಅಂತ ಹೇಳಿದ್ರೆ ಅವರ್ ಡೀಸೆಲ್ ಅಂಡ್ ಫ್ಯೂಯಲ್. ಈ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ತಗೊಳಕ್ ಹೋದ್ರೆ ನಾವು ಇವತ್ತು ಓನ್ಲಿ 34% ಇಂಡಿಯಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ, ಅಂದ್ರೆ ಬ್ಯಾಲೆನ್ಸ್ 66% ಎವ್ರಿಬಡಿ ಯೂಸ್ ದ ವೆಹಿಕಲ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೀಸೆಲ್ ಅಂಡ್ ಪೆಟ್ರೋಲ್ ಕನ್ಸಂಪ್ಷನ್ ಇಸ್ ಗೋಯಿಂಗ್ ಟು ವೆರಿ ಹೈ, ಬಿಕಾಸ್ ಅವರ್ ಡಿಪೆಂಡೆನ್ಸಿ ಫಾರ್ ಪೆಟ್ರೋಲ್ ಅಂಡ್ ಡೀಸೆಲ್ ಇಸ್ ವೆರಿ ಹೈ ಇರೋದ್ರಿಂದ ಅವರ್ ಎಕನಾಮಿಕ್ಗೆ ಸ್ವಲ್ಪ ಇದಾಗತ್ತೆ, ಅದಕ್ಕೆ ನಷ್ಟ ಆಗತ್ತೆ ಅದಕ್ಕೆ. ಸೊ ಹಾಗಾಗಿ ಯೂಸಿಂಗ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರಮ್ 34% ಇಂದ ಈವನ್ ಇಫ್ ದ ಬ್ರಿಂಗ್ ಇಟ್ ಟು ದ 50% ಲೆವೆಲ್, ಇಂಡಿಯಾ ಕ್ಯಾನ್ ಸೇವ್ ಲಾಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಅದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಇದು ಒಂದು ವೇದಿಕೆಯಿಂದ ಕೇಳ್ಕೊಳಕ್ ಇಷ್ಟಪಡ್ತೀನಿ ಪಬ್ಲಿಕ್ ಗೆ.
0: ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡಾಟಾ.
1: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು. ಇಟ್ಸ್ ರಿಯಲಿ ವೆರಿ ಗುಡ್ ಸಬ್ಜೆಕ್ಟ್. ಒಂದು ಆಲ್ಮೋಸ್ಟ್ ಅವರ್ ಗಟ್ಟಲೆ ಮಾತಾಡಬಹುದು ಇದ್ರ ಬಗ್ಗೆ, ಆದ್ರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಅಷ್ಟೇ, ಪರ್ಸೆಂಟೇಜ್ ಮಾತ್ರ ಹೇಳಿದ್ದೀನಿ ನಾನು. ಅದರಿಂದ ಪಬ್ಲಿಕ್ ಅದ್ರ ಮೇಲೆ ಗಮನ ಇಟ್ಟು, ಯಾಕಂದ್ರೆ ಈವನ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಆಲ್ ಇಂಡಿಯಾ ಲೆವೆಲ್ ನಲ್ಲಿ 34%, ಬ್ಯಾಂಗ್ಳೂರ್ ಇನ್ನೂ ಕಮ್ಮಿ, ಇಟ್ಸ್ ಓನ್ಲಿ 31%. ಸೊ ಹಾಗಾಗಿ ಈ 31% ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ಇಫ್ ಇಟ್ ಕಮ್ಸ್ ಟು 50% ದೆನ್ ದೆರ್ ವಿಲ್ ಬಿ ಎ ರಿಯಲ್ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ.
0: ಹಾಗಾಗಿ ಮತ್ತಷ್ಟು ಸಾರ್ವಜನಿಕರು
1: ರಾಕೇಶ್ ರೋಷನ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್, ಅಂಡ್ ಲೆಟ್ಸ್ ಲಿಸನ್ ಟು ದಿಸ್ ಸಾಂಗ್ ತೋಡಾ ಹೈ ತೋಡೆಗಿ ಜರೂರತ್ ಹೈ. ಥ್ಯಾಂಕ್ ಯು, ಬಾಯ್.
0: ಖಂಡಿತ ಸರ್. ಸಾರ್ವಜನಿಕರು ಮತ್ತಷ್ಟು ಸಾರ್ವಜನಿಕ ಸಾರಿಗೆನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಇದೀಗ ನಮಗೆ ಹೇಳಿದ್ರು. ಇದೀಗ ಗೀತೆ ಕಟ್ಟಾ ಮೀಟಾ ಚಿತ್ರದಿಂದ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

0: ಮತ್ತೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ಹಲೋ, ನಮಸ್ತೆ.
0: ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ಹಲೋ,
0: ಕೇಳಿಸ್ತಾ ಇದೆಯಾ ಸರ್?
1: ಮೇಡಮ್ ಅವರೇ, ಹನುಮಂತಾಪುರದಿಂದ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಹಲೋ.
0: ಹಾ ಕೇಳಿಸ್ತಾ ಇದೆಯಾ?
1: ಒನ್ ವೇ ಆಗಿದೆ ಮೇಡಮ್ ಅವರೇ, ನಿಮ್ದೇನು ಕೇಳಿಸ್ತಿಲ್ಲ ಸೌಂಡ್.
0: ನಮಸ್ತೆ. ಹಲೋ ಹಲೋ, ಹೊನ್ನೂರು ಅಲಿ ಹನುಮಂತಾಪುರದಿಂದ ಕರೆ ಮಾಡಿದ್ರು. ನಮಗೆ ರಂಗೀಲಾ ಚಿತ್ರದ ಗೀತೆಯನ್ನ ಕೇಳಿದ್ರು. ಇದೀಗ ಗೀತೆ ತನ್ಹಾ ತನ್ಹಾ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಮೈಸೂರಿನಿಂದ ಮಹೇಶ್ ಅವರು ಕರೆ ಮಾಡಿದ್ರು. ಇದೀಗ ಅವರ ನೆಚ್ಚಿನ ಚಿತ್ರದ ಗೀತೆ ಪ್ರಸಾರ ಆಗಲಿದೆ, ಬಾಜಿಗರ್ ಚಿತ್ರದ ಗೀತೆ. ಕುಮಾರ್ ಸಾನು, ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ.

0: ಹಲೋ ನಮಸ್ತೆ ನಮಸ್ತೆ ಹಲೋ ಕೇಳಿಸ್ತಾ ಇದೆಯಾ ಸರ್? ಹಲೋ ನಮಸ್ತೆ. ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ನಮ್ಮ ಹೆಸರು ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಅವರೇ, ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು? ಆಯ್ತು, ಖಂಡಿತ. ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ಏನ್ ಮಾತಾಡೋಕೆ ಇಷ್ಟಪಡ್ತೀರಾ? ಸಾರ್ವಜನಿಕ ಸಾರಿಗೆ, ಹಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಬಳಕೆ ಮಾಡ್ತೀರಾ? ಬಸ್ಸು ಟ್ರೈನ್ ಎಲ್ಲ? ಹೌದಾ ಸರ್? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಇದೀಗ. ಗೀತೆ ಸಾಜನ್ ಚಿತ್ರದಿಂದ ಬಹುತ್ತು ಪ್ಯಾರ್ ಕರ್ತೆ ಹೇ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ.

0: ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಲೋ ಮೇಡಮ್.
0: ಹಾ, ಕೇಳಿಸ್ತಾ ಇದೆಯಾ ಸರ್?
1: ನಿಂಗರ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ನೀವು ಏನ್ ಹೇಳೋಕ್ ಇಷ್ಟಪಡ್ತೀರಾ?
1: ಸಾರ್ವಜನಿಕ ಸಾರಿಗೆ ಬಹಳ ಚೆನ್ನಾಗಿದೆ ಮೇಡಮ್.
0: ಹಾ, ನೀವು ಬಳಕೆ ಮಾಡ್ತೀರಾ?
1: ನಡ್ಸ್ಕೊಂಡು ಹೋಗ್ತಾ ಇದೆ. ಮಹಿಳೆಯರಿಗೂ ಉಚಿತ ಬಸ್ ಸೌಲಭ್ಯ ಇದೆ, ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ

0: ತುಂಬಾ ತುಂಬಾ ಚೆನ್ನಾಗಿದೆ, ಸೌಲಭ್ಯ ಮಾಡಿಕೊಟ್ಟಿದ್ರು ಮೇಡಮ್. ಚೆನ್ನಾಗಿದೆ, ನಮ್ದು ಕಲ್ಯಾಣ ಕರ್ನಾಟಕ ಬರ್ತದ್ರಿ ಮೇಡಮ್. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಕರ್ನಾಟಕದ ಸಾರಿಗೆ ಸಂಸ್ಥೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ನಿಮ್ಮ ನೆಚ್ಚಿನಾಗಿದೆ ಪ್ರಸಾರ ಆಗುತ್ತೆ
0: ಮೇಡಮ್.
1: ಇದೀಗ ಗೀತೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ ಚಿತ್ರದಿಂದ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಆನಂದ್ ಭಕ್ಷ್ಯವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ. ನಿಮ್ಮ ಹೆಸರು?
1: ಮೇಡಮ್ ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ. ಮೇಡಮ್
0: ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು?
1: ಮೇಡಮ್ ಆಯನ.
0: ಆಯನ ಚಿತ್ರದಿಂದ ಗೌರಿ ಆಸೆ.
1: ಆಯನ ಚಿತ್ರದಲ್ಲಿ ಗೋರಿಯಾರೇ ಗೋರಿಯಾರೇ ಅಂತ ಮೇಡಮ್.
0: ಹಾ ಓಕೆ, ಖಂಡಿತ ಪ್ರಸಾರ ಮಾಡೋಣ. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ.
1: ಮೇಡಮ್ ಬಹಳ ಸ್ಲೋ ಕೇಳ್ತಾ ಇದೆ ಮೇಡಮ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಹಾ ಕೇಳಿಸ್ತಾ ಇದೆ ಮೇಡಮ್.
0: ಹಾ ಸಾರ್ವಜನಿಕ ಸಾರಿಗೆ ಇದರ ಕುರಿತಾಗಿ ನೀವು ಮಾತಾಡೋದಾದ್ರೆ?
1: ಮೇಡಮ್ ಉಪಯೋಗ ಮಾಡ್ತೀವಿ ಮೇಡಮ್, ಅಂದ್ರೆ ಅವಶ್ಯಕತೆ ಇದ್ರಷ್ಟೇ ಉಪಯೋಗ ಮಾಡ್ತೀವಿ, ಎಲ್ಲ ಇದ್ರಿಲ್ಲ.
0: ಹೌದಾ, ಮನೆಯಲ್ಲಿ ಎಲ್ಲ ಬಳಕೆ ಮಾಡ್ತಾರಾ?
1: ಇಲ್ಲ ಮೇಡಮ್, ಎಲ್ಲಿ ಹೋಗೋದಿಲ್ಲ ಅವರು. ಮತ್ತೆ ಮಕ್ಕಳು ಕೂಡ ಎಲ್ಲ ಬೇರೆ ಕಡೆಗೆ ಅದಾರ.
0: ಹೌದಾ? ಹಾ ಹಾ,
1: ಅವರು ಮತ್ತೆ ಇದ್ರಲ್ಲಿ ಇದು ಬಸ್ನಾಗ ಮೇಡಮ್ ಎಲ್ಲ ಅಡ್ಡಾಡೋದು.
0: ಹೌದಾ, ಓಕೆ. ಹಾ ಹಾ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಎಲ್ಲಿ ಹೋಗಿಲ್ಲ ಮೇಡಮ್, ನಾವು ನಮ್ಮ ಮನೆಯವ್ರು ಆದ್ರೆ ಎಲ್ಲಿ ಹೋಗಿಲ್ಲ, ಪ್ರೀ ಆದ್ರೂ.
0: ಓಕೆ. ಹಾ ಹಾ,
1: ಇದು ಅಗ್ರಿ ಬೊಮ್ಮಾಳಿ ಅಂಬ ಸರ್ ಇಷ್ಟೇ ಮೇಡಮ್.
0: ಹೌದಾ ಸರ್? ಸಮಯ ಸಿಕ್ಕಾಗ ಕರ್ನಾಟಕ ಸುತ್ತಿ ಬನ್ನಿ ಅಂತ ಹೇಳ್ತೀನಿ ನಾನು. ಕರ್ನಾಟಕದ
1: 14 ಬೆಂಗಳೂರು ನಾನೇ ಬಂದಿದ್ದೆ.
0: ಹೌದಾ ಸರ್? ಕರ್ನಾಟಕದಲ್ಲಿ ಎಷ್ಟೊಂದು ಪ್ರವಾಸಿ ಸ್ಥಳಗಳಿದೆ.
1: ಇದು ಮೇಡಮ್ ಎರಡು ವರ್ಷದಿಂದ ಹೋಗಿಲ್ಲ ಮೇಡಮ್, ಮುಂಚೆ ಹೋಗಿವೆಲ್ಲ.
0: ಹೌದಾ ಸರ್? ಓಕೆ. ಹಾ ಸಮಯ ಸಿಕ್ಕಾಗ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಸಹ ಕಳ್ಸಿಕೊಟ್ಟಿದ್ದೀರಾ. ಬಿ ಕೆ ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡಿ ಅಂತ. ಜೊತೆಗೆ ಗೀತಾ ಜೋಶಿ ಕಲಬುರ್ಗಿಯಿಂದ, ಅರ್ಧ ಗಂಟೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಕರೆ ಸಿಗ್ತಾ ಇಲ್ಲ, ಬಿಸಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಂದರವಾದ ಮೆಲೋಡೀಸ್ ಹಾಡುಗಳನ್ನ ನಮ್ಮನ್ನ 90 ಸುವರ್ಣ ದಿನಗಳಿಗೆ ಕರೆದುಕೊಂಡು ಹೋಗ್ತಾ ಇದೆ. ಧನ್ಯವಾದಗಳು FM ರೇನ್ಬೋ ಅಂತ ಡಾಕ್ಟರ್ ಎಂ ಸ್ವಾಮಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಮೇಡಮ್. ಸಾರಿಗೆ ವಾಹನ ತುಂಬ ಅನುಕೂಲ, ಪ್ರತಿಯೊಬ್ಬರು ಸಾರಿಗೆ ವಾಹನದಲ್ಲಿ ಬಳಸೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಾರು ಬೈಕುಗಳಿವೆ, ಇವುಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾರಿಗೆ ಬಸ್ಸುಗಳನ್ನು ಬಳಕೆ ಮಾಡಿದರೆ ಪರಿಸರ ಮಾಲಿನ್ಯವನ್ನು ಕಾಪಾಡಿಕೊಳ್ಳಬಹುದು, ಇಂಧನ ಕೊರತೆಯನ್ನು ನೀಗಿಸಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕೇಳೋಣ ಗೀತೆ. ಆಯ್ನ ಚಿತ್ರದಿಂದ ಲತಾ ಮಂಗೇಶ್ಕರ್ ಜಾಲಿ ಮುಖರ್ಜಿ ಅವರ ಗಾಯನದಲ್ಲಿ.

ಇಷ್ಟೊತ್ತು ಕೇಳಿದ್ರಿ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಕಳಿಸಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೌಲಿಕಾ ವಿ ಎಸ್ ಗೋವಿಂದ ಮೆನನ್ ಕೋಲಾರದಿಂದ, ಹಂಪಿಯಿಂದ ಜಾಫರ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಚಿತ್ರದುರ್ಗದಿಂದ ಶಂಕರ್ ರಾಥೋಡ್ ಸಾಲಾಪುರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ. ನಮ್ಮ ಮನೆಯಲ್ಲಿ 80% ಸಾರ್ವಜನಿಕ ವಾಹನಗಳನ್ನು ಬಳಸುತ್ತೇವೆ, ಅನಿವಾರ್ಯ ಸಂದರ್ಭದಲ್ಲಿ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸುತ್ತೇವೆ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಹೆಚ್ ಎಸ್ ಮೂರ್ತಿಯವರು ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಜಿ ಮಹಾಂತೇಶ ಸಿಎಂ ಲೇಔಟ್ ಹಿರಿಯೂರಿನಿಂದ, ಗೋಪಾಲ್ ಕೆಪಿ ರೋಡ್ನಿಂದ, ಜೊತೆಗೆ ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಬಾಗೋಡಿಯಿಂದ, ನಾಗಪತಿ ವಿ ಹೆಗಡೆ, ಶಾನ್ ಟೇಲರ್ ಅಗಲ್ಕೆರಾಯಿಂದ ವಿಜಯಪುರ, ಸುನಿತಾ ಅಶೋಕ್ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಹೊಸಪೇಟೆಯಿಂದ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಮೇಡಮ್, ಸಾರಿಗೆ ವಿಷಯದ ಬಗ್ಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ, ಸರ್ಕಾರದಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ 60 ಮೇಲ್ಪಟ್ಟ ತಾಯಿಯಂದರಿಗೆ ಫುಲ್ ಫ್ರೀ ಬಿಡಲಿ, ಆದರೆ 60 ಒಳಗಿನ ಹೆಣ್ಣು ಮಕ್ಕಳಿಗೆ 20% ಡಿಸ್ಕೌಂಟ್ ಕೊಟ್ಟು ಚಾರ್ಜ್ ತೆಗೆದುಕೊಳ್ಳಲಿ, ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಹಣ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ.

ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ.

0: play the Non-Stop Sanjay.
1: Non-Stop Sanjay. Non-Stop Sanjay.
2: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
3: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
4: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, FM ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 5 ಗಂಟೆಗಳು. ಇನ್ನೀಗ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ. ಇಂದಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಗೆಳತಿ ಆರ್ಜಿ ರೂಪ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇನ್ನೀಗ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಶೇಷ ವಿಷಯ ಏನ್ ಗೊತ್ತಾ? ಹೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಸುಂದರವಾದಂತಹ ಗೀತೆ ಪ್ರಸಾರವಾಗುತ್ತೆ. ಗೀತೆಯ ನಂತರ ಈ ಹೊತ್ತಿನ ಆ ವಿಶೇಷ ವಿಷಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಹಾಗೋ ಹೀಗೋ ನಮ್ಮ ಹುಡುಗಿ ಏನಾದರೂ ನಾಯಿ ಪ್ರೇಮಿ ಆಗಿಬಿಟ್ರೆ ಅವಳು ಕೇಳಿದಂತಹ ಅವಳು ಬಯಸಿದಂತಹ ನಾಯಿಯನ್ನ ತಂದ್ಕೊಡೋದಕ್ಕೆ ನಮ್ಮ ಹುಡುಗರು ಎಷ್ಟು ಕಷ್ಟಪಡ್ತಾರಲ್ವಾ? ಸದ್ಯಕ್ಕೆ ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ, ಬೊಗಳ್ತಾ ಇರುವಂತಹ ನಾಯಿ ಕುರಿತಾಗಿ ಅಲ್ಲ, ನಮ್ಮ ಮನುಷ್ಯನ ಅತ್ಯಂತ ಆಪ್ತ ಮಿತ್ರ, ಗೆಳೆಯ, ಸಖ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಂತ ಶ್ವಾನದ ಕುರಿತಾಗಿ ಇವತ್ತಿನ ಮಾತುಕತೆ. ವಿಧೇಯತೆ ಶ್ರದ್ಧೆಯಲ್ಲಿ ನಾಯಿಯನ್ನು ಮೀರಿಸಿದವರು ಬಹುಶಃ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಮಾನವ ಇತಿಹಾಸದ ಮೊತ್ತ ಮೊದಲ ಸಾಕು ಪ್ರಾಣಿ ಅಂತ ಹೇಳಿದ್ರೆ ಅದು ನಾಯಿ ಅಂತೆ. ನನಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಾಗ ತಿಳ್ಕೊಂಡಂತ ಸಣ್ಣ ಪುಟ್ಟ ವಿಚಾರಗಳು ಇವೆಲ್ಲವೂ ಕೂಡ. ಕಾವಲು ಕಾಯುವಂತ ಕೆಲಸದಿಂದ ಹಿಡಿದು ಮಕ್ಕಳಿಗೆ ಜೊತೆಗಾರನಾಗಿ ಹಿರಿಯರಿಗೆ ಕೈಗೋಲಾಗಿ ಎಲ್ಲ ಕೆಲಸಕ್ಕೂ ಸಲ್ಲೋ ಅಂತ ನಾಯಿ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಎಲ್ಲರಿಗೂ ಇಷ್ಟ, ಆದರೆ ನಾಯಿ ಸಾಕೋದು ಸ್ವಲ್ಪ ಕಷ್ಟನಪ್ಪ. ಮನೆಯಲ್ಲಿ ಸಪೋರ್ಟ್ ಇದ್ದರೆ ಸರಿ, ಎಲ್ಲ ನಾವೇ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ತೊಂದರೆ ಆಗುತ್ತೆ. ನಾಯಿ ಏನೋ ಇಷ್ಟ ಅಂತ ಹೇಳ್ತೀರಿ, ರಾತ್ರಿ ಹೋಗಿ ನಾಯಿ ಕಾಟ ಎಷ್ಟಿರುತ್ತೆ ಅಂತ ಕೂಡ ಕೇಳಗರು ಕೇಳಬಹುದು, ಕೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಆದ್ರೂ ಅದು ಏನೇ ತೊಂದರೆ ಮಾಡಿದ್ರೂ ನಾಯಿ ಎಷ್ಟು ಮುದ್ದಾಗಿರುತ್ತಲ್ವ, ಅದ್ರ ಜೊತೆ ಒಂದಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಬಿಟ್ಟರೆ ಅದರಷ್ಟು ನಮ್ಮನ್ನು ಪ್ರೀತಿ ಮಾಡುವಂತಹ, ನಮ್ಮನ್ನು ಕಾಳಜಿ ಮಾಡುವಂತಹ ಮತ್ತೊಂದು ಪ್ರಾಣಿ ಸಿಕ್ಕೋದಿಲ್ಲ. ಸರಿ, ನಾಯಿ ಸಾಕಬೇಕು ಅಂತೇನೋ ಅನ್ನಿಸ್ಬಿಡುತ್ತೆ. ನಮ್ಮ ಹುಡುಗಿ ಕೇಳಿದಾಗೆ ನಮ್ಮ ಹುಡುಗನೂ ಕೇಳಬಹುದು, ನಾಯಿ ಬೇಕು ತಂದು ಕೊಟ್ಬಿಡಿ ಅಂತ. ಎಲ್ಲಿಂದ ತರೋದು, ಸರಿ ಅದಕ್ಕೆ ಎಷ್ಟಾಗ್ಬೋದು ಅಂತೆಲ್ಲ ಯೋಚನೆ ಬಂದ

ಅಂದಾಗ ನಾಯಿ ತಾನೇ ಒಂದಷ್ಟು ಸ್ವಲ್ಪ ದುಡ್ಡು ಕೊಟ್ಟರೆ ಸಿಕ್ಕತ್ತೆ, ತಂದ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಆದ್ರೂ ಈ ನಮ್ಮ ಭೂಗೋಳದಲ್ಲಿ, ಈ ನಮ್ಮ ಪ್ರಪಂಚದಲ್ಲಿ ಒಂದಷ್ಟು ದುಬಾರಿಯಾದಂಥ ನಾಯಿಗಳಿವೆ. ದುಬಾರಿ ಅಂತ ಹೇಳಿದ್ರೆ ಎಷ್ಟೋ ಒಂದು ಸಾವಿರಗಳಲ್ಲ, ಲಕ್ಷಗಳಲ್ಲ ಅಂತ ಹೇಳ್ಬೋದು. ಅಲ್ಲ ಅಲ್ಲ, ಕೋಟಿಗಳಲ್ಲಿ ಬೆಲೆ ಬಾಳುವಂತಹ ನಾಯಿಗಳಿದೆ. ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ವಾ? ಹೌದು, ಖಂಡಿತ ಕೋಟಿಗಳಲ್ಲಿ ಬೆಲೆ ಬಾಳುವಂತಹ ಶ್ವಾನಗಳ ವಿಚಾರದ ಕುರಿತಾಗಿ, ನಮ್ಮ ಪ್ರಪಂಚದ ಅತಿ ದುಬಾರಿ ಶ್ವಾನಗಳ ವಿಷಯದ ಕುರಿತಾಗಿ, ಯಾವ್ಯಾವೆಲ್ಲ ಶ್ವಾನಗಳು ಈ ರೀತಿ ದುಬಾರಿಯಾಗಿ ಬೆಲೆ ಬಾಳುತ್ತೆ, ಅದರ ವಿಶೇಷತೆ ಏನು, ಇದೆಲ್ಲದರ ಕುರಿತಾಗಿ ಮಾತಾಡೋಣ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ಆಚೆ ರೂಪಾ.

ಜಗತ್ತಿನ ಅತ್ಯಂತ ದುಬಾರಿ ಶ್ವಾನಗಳ ಕುರಿತಾಗಿ ಮಾತಾಡೋಣ ಅಂತ ಹೇಳಿದ್ದೆ. ನಾನ್ ಮಾತ್ರ ವಿಚಾರವನ್ನ ಮಾತಾಡಿದ್ರೆ ಸಾಕ, ನಮ್ಮ ಕಿಡುಕರ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ತಿಳ್ಕೊಳ್ಳೋಣ. ಈಗಾಗಲೇ ಸಂದೇಶವನ್ನ ಕಳಿಸಿ ಕೇಳ್ತಾ ಇದ್ದಾರೆ, ನಾವೇನು ಹೇಳೋಣ ಮೇಡಮ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಡ್ತೀನಿ. ಏನಿಲ್ಲ, ನಿಮ್ಮ ಹಾಗೆ

ನಿಮ್ಮ ಆ ಪ್ರೀತಿಯ ನಾಯಿಯ ಜೊತೆಗಿನ ಸಂಬಂಧದ ಕುರಿತಾಗಿ ಒಂದು ಸಾಲಿನ ಮಾತುಗಳನ್ನು ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಹಾಗೆ ನಿಮ್ಮ ಆ ಪ್ರೀತಿಯ ಶ್ವಾನದ ಜೊತೆಗಿನ ಸಂಬಂಧದ ಕುರಿತಾಗಿ, ಹಾಗೆ ನಿಮಗೆ ಯಾವ ನಾಯಿ ಇಷ್ಟ, ಯಾಕೆ ನಾಯಿ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗೋದಿಲ್ಲ, ಇಷ್ಟ ಆಗದೇ ಇದ್ರೂ ಸರಿ, ಇಷ್ಟ ಆದರೂ ಸರಿ, ಎಲ್ಲವನ್ನ ಸಹ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಬಹುದು ಸಂದೇಶದ ಮುಖಾಂತರ. ಸರಿ ಸರಿ, ಹೆಚ್ಚು ಹೊತ್ತು ಕಾಯಿಸೋದಿಲ್ಲ. ಮೊದಲನೇದಾಗಿ, ಅತಿ ಹೆಚ್ಚು ದುಬಾರಿ ನಾಯಿ ಯಾವುದು ಅಂತ ಹೇಳಿದ್ರೆ ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ. ಮ್ಯಾಸ್ಟಿಫ್ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ನಾಯಿ. ಟಿಬೆಟ್ನ ಮ್ಯಾಸ್ಟಿಫ್ನಷ್ಟು ದೈತ್ಯಾಕಾರದ ನಾಯಿ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಇದು ಕತ್ತೆಯಷ್ಟು ಎತ್ತರ ಇದೆ, ಸಿಂಹದ ಹಾಗೆ ಗರ್ಜಿಸುತ್ತೆ ಅಂತ ಐರೋಪ್ಯದ ಯಾತ್ರಿಕ ಒಬ್ಬ ಮಾರ್ಕ್ ಪೋಲೋ ಇದನ್ನು ಈ ರೀತಿ ವರ್ಣನೆ ಮಾಡಿದ್ದಾನಂತೆ. ಇನ್ನು ಟಿಬೆಟಿನ ಈ ಮ್ಯಾಸ್ಟಿಫ್ ಜಗತ್ತಿನ ಅತ್ಯಂತ ಪುರಾತನ ಶ್ವಾನ ತಳಿಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಹಿಮಾಲಯದ ಪ್ರದೇಶಗಳಲ್ಲಿ 3,000 ವರ್ಷಗಳ ಹಿಂದೇನು ಈ ನಾಯಿಗಳು ಜೀವಂತವಾಗಿದ್ವು ಅನ್ನೋದಕ್ಕೆ ದಾಖಲೆಗಳು ಸಹ ಇದೆಯಂತೆ. ಇಷ್ಟೊಂದು ದಪ್ಪವಾಗಿದ್ರೂ ಸಹ ಇದರ ಕಾಲುಗಳು ತುಂಬ ಚಿಕ್ಕದಾಗಿದ್ದು ಬೆಕ್ಕಿನ ಹಾಗೆ ಮೆತ್ತಗೆ ಓಡಾಡುತ್ತಂತೆ. ಸ್ವಭಾವದಲ್ಲೂ ಸಹ ಇದು ಬೆಕ್ಕುಗಳನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಜಗತ್ತಿನ ಅತ್ಯಂತ ಜನಪ್ರಿಯ ಆದರೆ ದುರ್ಲಭ ಸಾಕು ನಾಯಿ ಇದು. ಅಂದರೆ ಇದು ಸಿಗೋದು ತುಂಬ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ದುಬಾರಿಯಾದಂಥ ನಾಯಿ ಇದು. ಇದರ ಬೆಲೆ 1,42,005,000 ರೂಪಾಯಿಗಳಂತೆ. ಅಬ್ಬಬ್ಬ, ಕೇಳ್ತಾ ಇದ್ರೇ ಸುಸ್ತಾಗುತ್ತೆ ಅಲ್ವಾ? 1,42,000,000 ದುಬಾರಿಯ ಈ ಟಿಬೆಟಿಯನ್ ಮ್ಯಾಸ್ಟಿಫ್ ನಾಯಿಯನ್ನು ತೆಗೆದುಕೊಳ್ಳುವಂಥ ಆ ಅದೃಷ್ಟಶಾಲಿಗಳು ಯಾರೋ ಗೊತ್ತಿಲ್ಲ, ಆದರೂ ಈ ನಾಯಿಯನ್ನು ಒಂದು ಸಾರಿ ನೋಡಬೇಕು ಅನ್ನೋವಂಥ ಆಸೆ ಆಗುತ್ತೆ ಅಲ್ವಾ? ಮತ್ತಷ್ಟು ದುಬಾರಿ ಶ್ವಾನಗಳ ಕುರಿತಾಗಿ ವಿಚಾರವನ್ನು ತಿಳಿಸ್ಕೊಡ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಪ್ರಪಂಚದ ಅತಿ ದುಬಾರಿ ಶ್ವಾನಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಈಗಾಗಲೇ ನಮ್ಮ ಕಿಡುಕರು ಸಂದೇಶಗಳನ್ನ ರವಾನಿಸ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನಾಯಿಗ 1.5 ಕೋಟಿ ರೂಪಾಯಿಗಳು, ಅಯ್ಯೋಯ್ಯೋ ಮನುಷ್ಯನಿಗಿಂತ ನಾಯಿಗೆ ಬೆಲೆ ಜಾಸ್ತಿ ಆಗ್ಬಿಡ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದಿಕ್ಕಾಗೋದಿಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಲ್ವಾ. ಇನ್ನು ಕಾರ್ಯಕ್ರಮ ಕೇಳ್ತಾ ಬಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಹಾಗೆ ನಾವು ಕೂಡ ನಾಯಿನ ಕತ್ಕೊಂಡೋಗಿ ಬಂದು ಬಿಡ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ನೋಡಿ ನೋಡಿ, ಯೋಚನೆ ಮಾಡಿ, ಟಿಬೆಟ್ಗೆ ಹೋಗಿ ಒಂದು ಅವಕಾಶ ಸಿಕ್ಕರೆ ಕತ್ಕೊಂಡು ಬಂದ್ಬಿಡಿ. ಕತ್ಕೊಂಡು ಬಂದರೆ ನನಗೊಂದು ಮೆಸೇಜ್ ಹಾಕಿ, ನಾನು ಕೂಡ ಬಂದು ಆ ನಾಯಿನ ನೋಡಿ ಮುಟ್ಟಿ ಬರ್ತೀನಿ. ಹೇಗಿರ್ಬೋದು 1.5 ಕೋಟಿ ರೂಪಾಯಿಗಳ ನಾಯಿ ಅಂತ. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಾಗೆ ಶ್ವಾನದ ಜೊತೆಗಿನ ನಿಮ್ಮ ಅನುಬಂಧ ಅನುಭವದ ಕುರಿತಾಗಿ ಸಂದೇಶಗಳನ್ನು ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಶ್ವಾನಗಳ ಜೊತೆಗಿನ ನಿಮ್ಮ ಪ್ರೀತಿ ಭಯ ಯಾವುದೇ ಇರಬಹುದು, ಆ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿ. ಇನ್ನು ಚೌಚೌ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಅದು ಕೂಡ ಒಂದು ಶ್ವಾನದ ಹೆಸರು. ಈ ಶ್ವಾನ ಸಿಗೋದು ಚೀನಾದಲ್ಲಿ. ಗಾಢವಾದಂಥ ನೀಲಿ ಕಪ್ಪು ನಾಲಿಗೆ ಇದರ ವಿಶೇಷತೆ ಅಂತೆ. ಮರಿ ಹುಟ್ಟುವಾಗ ಇದರ ನಾಲಿಗೆ ಗುಲಾಬಿ ಬಣ್ಣದ್ದಾಗಿರುತ್ತೆ. ಮರಿಗೆ 8-10 ವಾರ ಆಗುವಾಗ ನಾಲಿಗೆಯ ಬಣ್ಣ ಬದಲಾಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನ ನಾಯಿಗಳಿಗೆ 42 ಹಲ್ಲುಗಳಿದ್ರೆ ಈ ಚೌಚೌ ಅನ್ನುವಂಥ ಶ್ವಾನಕ್ಕೆ 44 ಹಲ್ಲುಗಳಿರುತ್ತಂತೆ. ಹಿಂದಿನ ಕಾಲದಲ್ಲಿ ಇದು ಚೀನಾದ ಚಕ್ರವರ್ತಿಗಳಿಗೆ ಮಾತ್ರ ಮೀಸಲಾಗಿದ್ದಂಥ ವಿಶೇಷ ಶ್ವಾನ ಅಂತ ಹೇಳಲಾಗುತ್ತೆ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಟಿಯಾಂಗ್ ಅನ್ನುವಂತಹ ಒಬ್ಬ ಚಕ್ರವರ್ತಿ 5,000 ಚೌಚೌಗಳನ್ನು ಸಾಕಿದ್ನಂತೆ. 5,000 ಚೌಚೌಗಳನ್ನು ಸಾಕಿದ್ದ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಅದರ ಒಂದು ಚೌಚೌದ ಬೆಲೆ ಎಷ್ಟು ಅಂತ ಹೇಳಿದ್ರೆ 18 ಲಕ್ಷ ರೂಪಾಯಿಗಳು. 18 ಲಕ್ಷ ರೂಪಾಯಿಗಳು ಒಂದು ಚೌಚೌದ ಬೆಲೆ. ಇಂತಹ 5,000 ಚೌಚೌಗಳನ್ನು ಸಾಕಿದ್ನಂತೆ ಆ ಚಕ್ರವರ್ತಿ. ಎಂಥ ಕುಬೇರ ಆಗಿರ್ಬೇಕಲ್ವಾ. ಆತ್ಮೀಯರೇ, ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಮ್ಮ ಪ್ರಪಂಚದ ಆ ವಿಶಿಷ್ಟ ವಿಶೇಷ ದುಬಾರಿ ಶ್ವಾನಗಳ ವಿಚಾರಗಳನ್ನು ಕೂಡ ಹೇಳ್ತೀನಿ. ಅದರ ಒಟ್ಟಿಗೇನೆ ಬ್ಯೂಟಿಫುಲ್ ಹಾಡುಗಳು ಸಹ ನನ್ನ ಪ್ಲೇಲಿಸ್ಟ್ನಲ್ಲಿ ಸಿದ್ಧವಾಗಿದೆ. ಎಲ್ಲಿ ಹೋಗ್ಬೇಡಿ, ಕೇಳ್ತಾ ಇರಿ ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಗಂಟೆ 36:15 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ. ಜಗತ್ತಿನ ಅತ್ಯಂತ ದುಬಾರಿ ಶ್ವಾನಗಳ ಕುರಿತಾಗಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೆಡುಗರು ಸಂದೇಶಗಳನ್ನ ರವಾನಿಸ್ತಾ ಇದ್ದಾರೆ. ಹೆಚ್ ಎಲ್ ಬಸವರಾಜು ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಮ ನೆಚ್ಚಿನ ಶ್ವಾನ ರಾಕಿ ನಮ್ಮನೆ ತೋಟದಲ್ಲಿ ಇರೋದ್ರಿಂದ ನಮ್ಮನ್ನೆಲ್ಲ ಕಾಯುವಂಥ ಜವಾಬ್ದಾರಿ ನನಗಿರಲಿ ಅನ್ನೋ ಹಾಗೆ ನನ್ನ ಹಾಗೆ ಅವನ ಜೊತೆಗಿನ ಬಾಂಡಿಂಗ್, ಅದರಲ್ಲೂ ನಮ್ಮ ವಯಸ್ಸಾದ ತಂದೆ ತಾಯಿ ಜೊತೆ ವಾಕ್ ಮಾಡುವಾಗ ಕಾಯಕದಲ್ಲಿ ಅವನ ಕಾಯುವಿಕೆ ತುಂಬಾ ಹೆಸರು ಅವನಿಗೆ ಬಂದಿದೆ. ಅದರಲ್ಲೂ ನನ್ನ ಹೆಂಡತಿ ಅದರ ಊಟ ವಸತಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ, ಒಬ್ಬರಿಗೆ ಶ್ವಾನವನ್ನು ನೋಡ್ಕೊಳ್ಳೋದು ತುಂಬಾ ಕಷ್ಟವಾಗತ್ತಪ್ಪ. ಇನ್ನು ಕಲಬುರಗಿ ಜಿಲ್ಲೆ ಮಾತನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆಯವರ ಸಂದೇಶವನ್ನ ಕಳಿಸ್ಕೊಟ್ಟು, ನಮ್ಮಲ್ಲಿ ಕೂಡ ಒಂದು ಶ್ವಾನ ಇದೆ, ಅದರ ಹೆಸರು ಸ್ವೀಟಿ ಅಂತ. ನಾವು ಮನೆಗೆ ಹೋದ ಮೇಲೆ ನಮ್ಮನ್ನ ಸಲಾಂ ಹೊಡೆಯುತ್ತೆ, ಅಷ್ಟು ಪ್ರೀತಿ ಅದಕ್ಕೆ ಅಂತ. ಅದಕ್ಕೆ ಅಲ್ವಾ ಹೇಳೋದು, ನಾಯಿ ಮನುಷ್ಯನ ಅತಿ ನೆಚ್ಚಿನ ಪ್ರಾಣಿ ಅಂತ. ಇನ್ನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಸವರಾಜ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲಿ ನಾಯಿಗಳು ಎಷ್ಟು ಬೇಕೋ ಅಷ್ಟಿದ್ದಾವೆ ಮೇಡಮ್, ಅವು ಬೀದಿ ನಾಯಿಗಳು, ಹಾಗಾಗಿ ಒಂದು ಮನೆಗೆ ಒಂದು ನಾಯಿ ಅನ್ನೋ ಹಾಗೆ ಇದೆ. ಅದಕ್ಕೆ ಏನು ತೊಂದರೆ ಇಲ್ಲ, ತುಂಬ ಒಳ್ಳೆಯ ಪ್ರಾಣಿ ನಾಯಿ. ನಾವು ಸಾಕಿದ್ರೆ ಮನುಷ್ಯನಂತೆ ಒಳ್ಳೆ ಗುಣ ಇರುವಂಥ ನಾಯಿ ಬೇರೆ ಯಾವುದೂ ಇಲ್ಲ. ನಮ್ಮ ಮನೆ ಮುಂದೆ ಒಂದೊಂದು ಸಲ ಬಂದು ಕೂತ್ಕೊಂಡು ಬೊಗಳಿ ನಮ್ಮನ್ನು ಕರೆದು ಹೊರಗಡೆ ಬರೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕರಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹುಶಃ ಹಸುವಾಗಿರ್ಬೋದು ಅಥವಾ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗಿರ್ಬೋದು, ಹಾಗಾಗಿ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಿ ಚೆಕ್ ಮಾಡಿ ನೋಡಿ. ಇನ್ನು ಕನ್ನಡದಲ್ಲಿ ಚಾರ್ಲಿ ಚಿತ್ರದಲ್ಲಿ ನಾಯಕ ಮತ್ತೆ ನಾಯಿ ಇದರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ ನಂಕಪ್ಪ ಕಾಂಬಳೆಯವರು ಮೊಣಕಾಲ್ಮೂರು ಇಲ್ಲಿಂದ. ಹೌದು, ನಾಯಿಯ ಜೊತೆಗಿನ ಆ ಪೋಷಕ ಪಾತ್ರವನ್ನು ಅದು ನಿರ್ವಹಣೆ ಮಾಡ್ತಲ್ಲ, ತುಂಬ ಜನ ಅದನ್ನು ಪೋಷಕ ಪಾತ್ರ ಅಂತ ಹೇಳಿದ್ರು ಆ ನಾಯಿಯ ಪಾತ್ರವನ್ನು ಆ ಚಿತ್ರದಲ್ಲಿ. ಆದರೆ ನನಗಂತಿದ್ದು ಆ ಇಡೀ ಸಿನಿಮಾದ ಒಂದು ಹೀರೋ ಆಗಿಬಿಟ್ಟಿತ್ತು ಆ ನಾಯಿ ಅನ್ನೋದು. ದುಬಾರಿ ನಾಯಿಗೆ ಹುಷಾರಿಲ್ಲ ಅಂತಂದರೆ ಎಷ್ಟುಟ್ಟು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಶ್ರೀಧರಯ್ಯ ಅವರು ಎಜಿಹಳ್ಳಿ ಇಲ್ಲಿಂದ. ನನಗೂ ಗೊತ್ತಿಲ್ಲ ಶ್ರೀಧರಯ್ಯ ಅವರೇ, ಬಹುಶಃ ದುಬಾರಿ ನಾಯಿ ಏನಾದರೂ ಕೈಗೆ ಸಿಕ್ಕರೆ ಅಥವಾ ಎಲ್ಲಾದರೂ ಕಾಣಿಸಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಖರ್ಚಾಗುತ್ತೆ ಅಂತ. ಆತ್ಮೀಯರೇ, ಮತ್ತೊಂದು ದುಬಾರಿ ಶ್ವಾನದ ವಿಚಾರವನ್ನು ನಿಮಗೆ ತಿಳಿಸಲೇಬೇಕು. ಅದ್ಯಾವುದು ಅಂತ ಹೇಳಿದ್ರೆ ಲೌಚೆನ್, ಇದು ಐರೋಪ್ಯ ಮೂಲದ ಶ್ವಾನ, ಜರ್ಮನ್ ಭಾಷೆಯಲ್ಲಿ ಪುಟಾಣಿ ಸಿಂಹ ಶ್ವಾನ ಅಂತ ಇದಕ್ಕೆ ಹೆಸರು. ಲೌಚೆನ್ ಅನ್ನೋದು ಇದರ ಹೆಸರು. ಚೆನ್ನಾಗಿ ಕೂದಲನ್ನ ಬಾಚಿಬಿಟ್ರೆ ಈ ಒಂದು ನಾಯಿ ಪುಟಾಣಿ ಸಿಂಹದ ಹಾಗೆ ಕಾಣುತ್ತಂತೆ. ದಪ್ಪ ರೋಮಗಳು ಇರೋದ್ರ ಕಾರಣ ಇದರ ಮೈ ಬೆಚ್ಚಗಿರುತ್ತೆ ಅಂತ ಹೇಳ್ತಾರೆ. ಜೀವಂತ ಬಿಸಿ ನೀರಿನ ಬಾಟಲಿ ಅಂತಾನೆ ಮಧ್ಯಕಾಲೀನ ಯುರೋಪ್ನಲ್ಲಿ ಇದು ಪ್ರಸಿದ್ಧವಾಗಿತ್ತಂತೆ.

ಚಳಿಯನ್ನ ದೂರವಾಗಿಸೋದಕ್ಕೆ ಆ ಕಾಲದ ಶ್ರೀಮಂತರು ಹಾಸಿಗೆಯಲ್ಲಿ ತಮ್ಮ ಜೊತೆಗೆ ಈ ಪುಟಾಣಿ ಶ್ವಾನಗಳನ್ನ ಮಲಗಿಸ್ಕೊಳ್ತಾ ಇದ್ರಂತೆ. ಜನರು ಇದನ್ನ ಮುದ್ದಿನಲ್ಲಿ ಸಾಕ್ತಾರೆ. ರೂಪದಲ್ಲಿ ಸಿಂಹದ ಗಾಂಭೀರ್ಯ ಇದ್ರೂ ಸಹ ಇದಕ್ಕೆ ಶ್ವಾನದ ಪ್ರೀತಿ ಹೆಚ್ಚಾಗಿದೆಯಂತೆ. ಮನುಷ್ಯರ ಒಡನಾಟ ಇದಕ್ಕೆ ತುಂಬಾ ಇಷ್ಟ ಆಗತ್ತಂತೆ. ಚುರುಕಾಗಿ ಓಡಾಡುತ್ತೆ, ಸದಾ ಆಟ ಆಡುತ್ತೆ, ಯಾವತ್ತಿಗೂ ಮಾಲೀಕರ ಬೆನ್ನು ಬಿಡೋದಿಲ್ಲ. ಒಂದು ಈ ಲೌಚನ್ ಅನ್ನುವಂಥ ನಾಯಿ ಒಬ್ಬ ಶ್ರೀಮಂತ ತೀರ್ಕೊಂಡಾಗ ಅವನು ತೀರ್ಕೊಂಡಂಥ ಜಾಗದಲ್ಲಿ ಬರೋಬ್ಬರಿ ಹತ್ತಿರ ಒಂದೂವರೆ ವರ್ಷಗಳ ಕಾಲ ದಿನಾ ಹೋಗಿ ಕೂತ್ಕೊಳ್ತಾ ಇತ್ತಂತೆ. ಅಷ್ಟು ಪ್ರೀತಿಯಂತೆ ಈ ನಾಯಿಗೆ. ಇನ್ನು ಈ ನಾಯಿಯ ಬೆಲೆಯನ್ನು ಕೇಳಿದ್ರೆ ನಿಜವಾಗ್ಲೂ ಹೌಹಾರಿ ಬಿಡ್ತೀರಿ. ಈ ಲೌಚನ್ ಶ್ವಾನದ ಬೆಲೆ ಬರೋಬ್ಬರಿ 38 ಲಕ್ಷ ರೂಪಾಯಿಗಳು. ಬೇಡ ಅಲ್ವಾ ಕೊಂಡ್ಕೊಳ್ಳೋದು? ಆದರೂ ಸಹ ನೋಡಬೇಕು ಅನ್ನೋಂಥ ಆಸೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಸಹ ಇದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು. ಜೊತೆಗೆ ನಿಮ್ಮ ಹಾಗೆ ನಿಮ್ಮ ಪ್ರೀತಿಯ ಶ್ವಾನದ ಜೊತೆಗಿನ ಸಂಬಂಧದ ಕುರಿತಾಗಿ 2 ಸಾಲುಗಳ ಸಂದೇಶವನ್ನು ನಮಗೆ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಸಂದೇಶಗಳು ಹರಿದು ಬರಲಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಜಗತ್ತಿನ ಅತ್ಯಂತ ದುಬಾರಿ ಶ್ವಾನಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಪುಷ್ಪಾ ಶಾನ್ಭಾಗ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಿಜವಾಗ್ಲೂ ಇಷ್ಟು ದುಬಾರಿ ನಾಯಿಗಳಿದ್ಯಾ ಗೊತ್ತೇ ಇರಲಿಲ್ಲಪ್ಪ ಅಂತ ಹೇಳ್ತಿದ್ದಾರೆ. ನನಗೂ ಕೂಡ ಗೊತ್ತಿರಲಿಲ್ಲ, ನಿಮಗೆ ತಿಳಿಸೋವರೆಗೂ. ಇನ್ನು ಕಾರ್ಯಕ್ರಮ ಕೇಳ್ತಾ ಮಧ್ಯಾಹ್ನ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಫಣೀಂದ್ರ ವಿನೋಪ ನಗರ ಶಿವಮೊಗ್ಗ ಇದು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕರೋನಾ ಸಮಯದಲ್ಲಿ ನಮ್ಮ ಮನೆಯ ಬಳಿ ಒಂದು ನಾಯಿ ಮರಿ ಬರ್ತಾ ಇತ್ತು. ಆಗಿಂದ ನಾನು ಅದಕ್ಕೆ ಬಿಸ್ಕೆಟ್ ಹಾಲು ಕೊಡ್ತಾ ಇದ್ದೆ. ಈಗ ಅದಕ್ಕೆ 6 ವರ್ಷ. ಇವತ್ತಿಗೂ ಕೂಡ ನಾನು ಬೈಕಲ್ಲಿ ಎಲ್ಲಿಗೆ ಬಂದರೆ ತಕ್ಷಣ ಹಿಂದೆನೇ ಓಡಿ ಬರುತ್ತೆ. ಇವತ್ತಿಗೂ ಅದಕ್ಕೆ ನಾನು ಬಿಸ್ಕೆಟ್ ಕೊಡ್ತೀನಿ, ಅದಕ್ಕೆ ರಾಮು ಅಂತ ಹೆಸರನ್ನು ಇಟ್ಟಿದ್ದೀನಿ. ನನಗೆ ವಿಷ್ಣುವರ್ಧನ್ ಅವರ ನಿಶ್ಶಬ್ದ ಚಿತ್ರ ತುಂಬ ಇಷ್ಟ ಆಗುತ್ತೆ, ಅದರಲ್ಲಿ ನಾಯಿಗಳು ಬಹಳ ಚೆನ್ನಾಗಿ ನಟಿಸಿವೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ನಿಶಬ್ದ ಸಿನಿಮಾದಲ್ಲಿ ನಾಯಿಗಳನ್ನು ಒಂದು ರೀತಿ ಪೋಷಕ ಪಾತ್ರದಲ್ಲಿ ಬಳಸ್ಕೊಟ್ಟಿದ್ದಾರೆ. ಯಾವ ರೀತಿ ತರಬೇತಿ ಕೊಟ್ಟು ಅದರ ಕೈಯಲ್ಲಿ ಆ್ಯಕ್ಟಿಂಗನ್ನು ಮಾಡಿಸ್ಕೊಟ್ಟಿದ್ದಾರೆ ನೋಡಿ. ಇನ್ನು ಕಾರ್ಯಕ್ರಮ ಕೇಳ್ತಾ ಶ್ರೀಧರ್ ಬರು

ಶ್ರೀಧರ್ ಪದ್ಮಾ ಪನ್ನಕ ಅವರು ಅನಂತ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರ ಜೊತೆಗೆ ನಮ್ಮ ಶ್ವಾನ ಪೊಲೀಸ್ ಶ್ವಾನದಂತಿತ್ತು, ಶಿಸ್ತಿನ ಸಿಪಾಯಿ ಹಾಗೆ ಮನೆಯ ಗಸ್ತು ತಿರುಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಮತ್ತಾರು ಅಂತ ನೋಡೋದಾದ್ರೆ ಸೌಭಾಗ್ಯ ಅವರು ರಾಜನ ಕುಂಟಿನ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ನಾಯಿ ಅಂದರೆ ತುಂಬ ಇಷ್ಟ, ಬಟ್ ಸಾಕು ತುಂಬ ಕಷ್ಟ ಆಗುತ್ತಲ್ವಾ ಮೇಡಮ್, ಆದರೆ ಹೊರಗಡೆ ಎಲ್ಲಾದರೂ ಶ್ವಾನಗಳು ಕಾಣಿಸ್ಕೊಂಡಾಗ ಅದಕ್ಕೆ ಊಟವನ್ನು ಹಾಕ್ತೀನಿ, ಅಂಥ ಅಭ್ಯಾಸ ನನಗಿದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಅಭ್ಯಾಸ, ಸ್ವಲ್ಪ ನೋಡ್ಕೊಂಡು ಊಟ ಹಾಕಿ. ಇನ್ನು ಇಳಕಲ್ಲಿಂದ ನಾಗಪ್ಪ ಕರ್ಲಿ ಅವರು, ನಮ್ಮ ಮನೆ ಹತ್ರ ಬೆಳಗಿನ ಜಾವ ಸರಿಯಾಗಿ ಸರಿಯಾದ ಸಮಯಕ್ಕೆ ನಾಯಿಗಳು ಕೂಗೋದಕ್ಕೆ ಪ್ರಾರಂಭ ಮಾಡ್ತಾವೆ, ನಾವು ಬೆಳಗ್ಗೆ ಎದ್ದು ನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಕೋಳಿ ಕೂಗಿದ ಹಾಗೆ ನಾಯಿ ಕೂಗುತ್ತೆ, ನಾವು ಇದು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಕೂಡ ತುಂಬ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದಕ್ಕೆ. ಇಲ್ಲಿ ಮತ್ತೊಂದು ದುಬಾರಿ ಶ್ವಾನದ ಮಾಹಿತಿಯನ್ನು ನಿಮಗೆ ಕೊಡಲೇಬೇಕು. ಅದರ ಹೆಸರು ಏನಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಬುಲ್ ಡಾಗ್ ಅಂತ. ಇಂಗ್ಲೆಂಡ್ನಲ್ಲಿ 13ನೇ ಶತಮಾನದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಗೂಳಿ ಅಂದರೆ ಬುಲ್ಗಳ ಜೊತೆಗೆ ನಾಯಿಗಳನ್ನು ಹೋರಾಟಕ್ಕೆ ಇಳಿಸುವಂಥ ಒಂದು ಭಯಾನಕವಾದಂಥ ಕ್ರೀಡೆ ಇತ್ತು. ಈ ಒಂದು ವಿಶೇಷ ಮ್ಯಾಸ್ಟಿನ್ ಶ್ವಾನ ತಳಿಯನ್ನು ಆರಂಭ ಮಾಡಲಾಯಿತಂತೆ. ಇದಕ್ಕೋಸ್ಕರ ಅಂದರೆ ಈ ಒಂದು ಕ್ರೀಡೆಗೋಸ್ಕರ ಈ ನಾಯಿಗೆ ಬುಲ್ ಡಾಗ್ ಅನ್ನುವಂಥ ಹೆಸರನ್ನು ಇಟ್ಟರು. ಯಾಕೆಂದರೆ ಈ ಒಂದು ಹೋರಾಟದಲ್ಲಿ ಈ ಒಂದು ಶ್ವಾನ ಒಂದು ಶೌರ್ಯದಿಂದ ಭಾಗವಹಿಸುತ್ತೆ ಅನ್ನುವಂಥ ಕಾರಣಕ್ಕೆ ಇದಕ್ಕೆ ಬುಲ್ ಡಾಗ್ ಅನ್ನುವಂಥ ಹೆಸರನ್ನು ಇಟ್ಟರಂತೆ. 1835ರಲ್ಲಿ ಇದು ಒಂದು ಕ್ರೂರವಾದಂಥ ಕ್ರೀಡೆ, ಇದನ್ನು ನಿಲ್ಲಿಸಿ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ರಂತೆ. ಅದಾದ ಮೇಲೆ ಮನೆಗಳಲ್ಲಿ ಈ ಒಂದು ಉಗ್ರ ಬುಲ್ ಡಾಗ್ಗಳ ಬದಲು ಶಾಂತ ಸ್ವಭಾವದ ತಳಿಗಳನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸದ್ಯಕ್ಕೆ ಇದನ್ನು ಇಂಗ್ಲಿಷ್ ಬುಲ್ ಡಾಗ್ ಅನ್ನುವಂಥ ಹೆಸರಿನಿಂದ ಪ್ರಪಂಚದಾದ್ಯಂತ ಇದು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇಂಗ್ಲಿಷ್ ಬುಲ್ ಡಾಗ್ ಸರಿಸುಮಾರು ಅಂತ ಹೇಳಿದ್ರೆ 40 ಸೆಂಟಿಮೀಟರ್ ಎತ್ತರ, 25 ಕೆಜಿ ಭಾರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬುಲ್ ಡಾಗ್ ಮಾಲೀಕರ ಪಾಲಿಗೆ ಇರುವಷ್ಟು ಮುದ್ದಾದ ನಾಯಿ ಬೇರೊಂದಿಲ್ಲ. ಆದರೆ ಇದಕ್ಕೆ ಸ್ವಲ್ಪ ಭಯ ಕೂಡ ಇದೆಯಂತೆ. ಅಂದರೆ ಮೊದಲು ಉಗ್ರವಾದಂಥ ತಳಿ ಇತ್ತಂತೆ, ಅದಾದ ನಂತರ ಕೆಲವು ಮೃದು ಸ್ವಭಾವದ ತಳಿಯನ್ನು ಅಭಿವೃದ್ಧಿಪಡಿಸಿದ ಮೇಲೆ ಇದಕ್ಕೆ ಎಷ್ಟು ಭಯ ಆಯಿತು ಅಂತ ಹೇಳಿದ್ರೆ ಇದು ತನ್ನ ಮಾಲೀಕನನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೂ ಸಹ ಒಂದು ರೀತಿ ಸಪ್ಪಗೆ ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಮಕ್ಕಳ ಜೊತೆಗೆ ವಿಶೇಷವಾಗಿ ಇದು ಸ್ನೇಹವನ್ನು ಹೆಚ್ಚಾಗಿ ಬೆಳೆಸ್ಕೊಳತ್ತಂತೆ. ಸುಮಾರು ಸರಾಸರಿ 7ರಿಂದ 9 ವರ್ಷಗಳ ಕಾಲ ಮಾತ್ರ ಬದುಕುವಂಥ ಈ ಇಂಗ್ಲಿಷ್ ಬುಲ್ ಡಾಗ್, ಇದರ ಬೆಲೆ ಎಷ್ಟಿರ್ಬೋದು ಊಹೆ ಮಾಡಿ, ಎಷ್ಟು ಅಂತ ಹೇಳಿದ್ರೆ ಬರೋಬ್ಬರಿ 23 ಲಕ್ಷದ 70 ಸಾವಿರ ರೂಪಾಯಿಗಳು. 23 ಲಕ್ಷದ 70 ಸಾವಿರ ರೂಪಾಯಿಗಳ ಇಂಗ್ಲಿಷ್ ಬುಲ್ ಡಾಗ್ ನಿಮಗೇನಾದರೂ ಬೇಕಾ? ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಮಾಡಿ, ಸಿಕ್ಕರೂ ಸಿಗ್ಬೋದು. ನನಗಂತೂ ಬೇಡಪ್ಪ, ಅಷ್ಟೊಂದು ದುಡ್ಡನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನೇನಾದರೂ ನಿಮ್ಮ ಮನಸ್ಸಿನ ಮಾತುಗಳನ್ನು ಶ್ವಾನದ ಕುರಿತಾಗಿ ಹೇಳಬಹುದು ಅಂತ ಹೇಳಿದ್ರೆ ನೀವು ಕೂಡ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಜಗತ್ತಿನ ಅತ್ಯಂತ ದುಬಾರಿ ಶ್ವಾನಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನು ಸಮಯ ಮುಕ್ತಾಯ ಆಗ್ತಾ ಇದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಹೊತ್ತು. ಸೊ ಹಾಗಾಗಿ ಕೊನೆಯ ಒಂದೇ ಒಂದು ಶ್ವಾನದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಕಿಟ, ಅಕಿಟ ಅಂತ ಹೇಳಿದ್ರೆ ಅಚಿಟ ಅಂತ, ಜಪಾನಿನ ಪರ್ವತಮಯ ಪ್ರದೇಶದಲ್ಲೇ ಸಿಗುವಂತಹ ಶುದ್ಧ ತಳಿಯ ದೊಡ್ಡ ಗಾತ್ರದ ನಾಯಿ ಇದು. ಈ ಒಂದು ಅಕಿಟ ಜಪಾನ್ನಲ್ಲಿ ಗೌರವದ ಸ್ಥಾನವನ್ನು ಪಡ್ಕೊಂಡಿದೆ. ಹಿಂದಿನ ಕಾಲದಲ್ಲಿ ರಾಜಪರಿವಾರದವರು ಮಾತ್ರ ಇದನ್ನು ಸಾಕೋದಕ್ಕೆ ಅನುಮತಿ ಇತ್ತಂತೆ. ಇನ್ನು ಜಪಾನ್ ಸರ್ಕಾರ 1931 ಇದನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆಯನ್ನ ಮಾಡಿತು. ಸ್ವಾಮಿ ಭಕ್ತಿಯನ್ನ ಇಲ್ಲಿ ಇದನ್ನ ಮೇರಿಸಿದ ಪ್ರಾಣಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಮಾಲೀಕನಿಗೋಸ್ಕರ 10 ವರ್ಷಕ್ಕೂ ಹೆಚ್ಚು ಕಾಲ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದಂಥ ಹಚಿಕೋ ಅನ್ನುವಂಥ ಒಂದು ಅಕಿಟ ತಳಿಯ ನಾಯಿಯ ಕತೆ ಜಗತ್ತಿನ ಎಲ್ಲ ಕಡೆ ಪ್ರಸಿದ್ಧವಾಗಿತ್ತು. ನೀವು ಕೂಡ ಓದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಅಕಿಟ ಅನ್ನುವಂತಹ ನಾಯಿಯ ಬೆಲೆ ಬರೋಬ್ಬರಿ 29 ಲಕ್ಷ ರೂಪಾಯಿಗಳು. ಕೇವಲ 29 ಲಕ್ಷ ರೂಪಾಯಿಗಳು. ಯಾರಿಗಾದ್ರೂ ಬೇಕಾ ಅಂತ ಕೇಳಿದ್ದೆ ಕಾರ್ಯಕ್ರಮ ಕೇಳ್ತಾ. ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಯ್ಯೋ ಅಯ್ಯೋ, ನನಗೆ ಬೇಡಪ್ಪ, ನಮಗಂತೂ ಬೇಡ, ಇಷ್ಟು ದುಬಾರಿ ನಾಯಿ ಬೇಡ, ನಮ್ಮ ಬೀದಿಯಲ್ಲೇ ಬೇಕಾದಷ್ಟು ಒಳ್ಳೊಳ್ಳೆ ನಾಯಿಗಳಿವೆ, ಅವನ್ನೇ ಸಾಕ್ಕೊಳ್ತೀವಿ ಅಂತ. ತೊಂದರೆ ಇಲ್ಲ, ಆದರೂ ಸಹ ಈ ಶ್ವಾನಗಳ ಮೇಲಿನ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅಲ್ವಾ. ನಾನು ಮೊದಲೇ ಹೇಳಿದ ಹಾಗೆ ಮನುಷ್ಯ ಮೊದಲು ಸಾಕಿದಂತಹ ಪ್ರಾಣಿ ಈ ಶ್ವಾನ. ಈ ಶ್ವಾನ ಯಾವತ್ತಿಗೂ ಸಹ ಪ್ರೀತಿಯಲ್ಲಿ ಪ್ರಾಮಾಣಿಕತೆಯಲ್ಲಿ ಬೇರೆ ಪ್ರಾಣಿಗಳನ್ನು ಮೀರಿಸಿದ್ದು ಇದ್ದೇ ಇದೆ. ನಮ್ಮೆಲ್ಲರ ನೆಚ್ಚಿನ ಶ್ವಾನಗಳಿಗೆ ಮತ್ತೊಮ್ಮೆ ನಮ್ಮಷ್ಟು ಪ್ರೀತಿಯನ್ನು ತೋರಿಸೋಣ, ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಸದ್ಯಕ್ಕೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮాలు వినాలనే ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.

ನಾಡಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿವಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 6:10 ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಅಶ್ವಥ್ ಸುಗಮ ಸಂಗೀತ ಲೋಕದ ದಿಗ್ಗಜ. ಶುದ್ಧ ಶಾಸ್ತ್ರೀಯ ಸಂಗೀತವನ್ನ ಬಾಲ್ಯದಲ್ಲಿ ಕಲಿತಿಲ್ಲದೆ ಹೋದರೂ ಮನದಲ್ಲಿ ನುಡಿದ ಸ್ವರಗಳಿಗೆ ಲಯ ಕೊಟ್ಟವರು. ಸಿ ಅಂದ್ರೆ ಚನ್ನರಾಯಪಟ್ಟಣ ಅವರ ಮೂಲ ಜಾಗ, ಅದು ಹೌದು. ಹಾಗೆ ಅವರು ಬಾಲ್ಯ ಕಳೆದದ್ದು ಚಾಮರಾಜಪೇಟೆಯಲ್ಲಿ. ಸಿ ಅಂದ್ರೆ ಚಾಮರಾಜಪೇಟೆ ಅಂತ ಕೂಡ ಅಂದುಕೊಳ್ಳಬಹುದು. ಐಟಿಐನಲ್ಲಿ ಕೆಲಸ ಮಾಡಿದರು. ಅವರು ಸುಗಮ ಸಂಗೀತ ಲೋಕದಲ್ಲಿ ಮೂಡಿಸಿದ ಸಂಚಲನ ಇವತ್ತಿಗೂ ಜೀವಂತ. ಸಾಹಿತ್ಯವನ್ನು ಪರಿಚಯಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಸಂಗೀತ ಅದು ಕೇವಲ ಮನರಂಜನೆ ಅಲ್ಲ, ಅದು ಅಕಾಡೆಮಿಕ್ ಆಗಬೇಕು ಅಂತ ಹೇಳಿದರು ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಮಾತು ಇವತ್ತಿನ ರತ್ನ ಭಂಡಾರದಲ್ಲಿ.
3: ಸುಗಮ ಸಂಗೀತ ಇದು ಒಂದು ಅಕಾಡೆಮಿಕ್ ವರ್ಕ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗೂ ಇಲ್ಲ. ನಿಜವಾಗಿ ಹೇಳ್ತೀನಿ, ಹೇಳಿದ್ರೆ ಇವತ್ತೇನು ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ಸುಗಮ ಸಂಗೀತ ಆಗೋಕ್ಕಾಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೊಂದು ಹೊಸ ಶೈಲಿಯನ್ನು ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದದು ಅಕಾಡೆಮಿ ಅಂಥವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೋ ಸಂಯೋಜಕನ ಹುಡುಕಿ ಕುಮಾರವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರು ತಲುಪಿಸುವಂಗೆ, ಅದೇ ಒಂದು ವಾತಾವರಣ ಕಲ್ಪಿಸುವಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟೆ, ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋರು ಯಾರು, ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ. ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ ಇದು, ಇದು ಒಂದು ಆಗುತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ಪಿಸ್ಕೊಂಡು ಇದನ್ನು ಒಂದು ವಾಚನ ಮಾಡಿ ಹಿಂದುಗಳಿಗೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ. ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡೋವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ, ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ಕೋತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನು. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ ಬಸವಣ್ಣವ್ರು ಏನಂದ್ರು ಧೋಲ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ತಗೊಂಡು ಸಾಮಾಜಿಕನ ಇದನ್ನೇ ವಾತಾವರಣ ಬದಲಾಯಿಸಿದಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು ಒಂಥರ ಜನಸಾಮಾನ್ಯಗೂ ತಲುಪ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಟುಬಿಟ್ಟು. ಈ ಪ್ರಯತ್ನ ಯಾರೊಬ್ಬರು ಮಾಡಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಬಹಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ, ಪುಸ್ತಕದಲ್ಲಿ ಓದೋ ಜನ ಕಮ್ಮಿ.

ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ ಒಂದು ಇದಾಗಲಿ ಒಂದು ಹುಟ್ಕೋಬೇಕು. ಅದು ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಗಲಿ ಮಕ್ಕಳ ಎಜುಕೇಷನ್ಗಾಗಲಿ ಇದಕ್ಕೆ ನಾವು ಕ್ಯಾಸೆಟ್ಗಳು ಮಾಡಿ ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿಸಿ ಅದ್ಭುತವಾಗದನ್ನು ಒಂದು ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ಸರ್ ಇದು

0: ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗೂ ಇಲ್ಲ. ನಿಜವಾಗಿ ಹೇಳ್ತೀನಿ, ಹೇಳದಕ್ಕೇನು ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ನಾವು ಸುಗಮ ಸಂಗೀತ ಆಗೋಕೆ ಆಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೆ ಒಂದು ಹೊಸ ಶೈಲಿ ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದವರು ಅಕಾಡೆಮಿ ಅಂತವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ, ಯಾರೋ ಸಂಯೋಜಕನ ಹುಡುಕಿ ಕುಮಾರ ವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರು ತರಿಸುವಂಗೆ ಅದೇ ಒಂದು ವಾತಾವರಣ ಕಲ್ಪಿಸುವಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟು ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋಣ, ಯಾರು ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ, ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ. ಇದು ಒಂದು ಆಗತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ತ್ಕೊಂಡು ಇದನ್ನು ಒಂದು ವಾಚನ ಮಾಡಿ ಹಿಂದುಗಡೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ? ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡುವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ, ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನು. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ ಬಸವಣ್ಣವ್ರು ಏನಂದ್ರು ಧೋಳ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ಸಾಮಾಜಿಕನ ಇದನ್ನೇ ವಾತಾವರಣ ಬದಲಾಯಿಸುವಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು? ಒಂಥರ ಜನಸಾಮಾನ್ಯಗೂ ತಲುಪಿಸೋ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಟುಬಿಟ್ಟು ಈ ಪ್ರಯತ್ನ ಯಾರೊಬ್ಬರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಭಾಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ. ಪುಸ್ತಕದಲ್ಲಿ ಓದೋ ಜನ ಕಮ್ಮಿ, ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ ಒಂದು ಇದಾಗಲಿ ಒಂದು ಹುಟ್ಕೋಬೇಕು. ಅದು ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಗಲಿ ಮಕ್ಕಳ ಎಜುಕೇಷನ್ಗಾಗಲಿ ಇದಕ್ಕೆ ನಾವು ಕ್ಯಾಸೆಟ್ಗಳು ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿ ಅದ್ಭುತವಾಗಿ ಅದನ್ನು ಒಂದು ಅದಕ್ಕೆ ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ತಲುಪಿಸಿ. ಇದು ಇದು ಒಂದು ನಿಜವಾಗ್ಲೂ ಇದು ವ್ಯಾಪಾರಿ ಕ್ಷೇತ್ರದಲ್ಲಿ ನಿರ್ಮಾಪಕರುಗಳು ಇದನ್ನು ಹಣ ಹಾಕಿ ಮಾಡುವಂಥ ಕೆಲಸ ಅಲ್ಲ. ಇದನ್ನು ಮಾಡಬೇಕಾದಂಥ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರ. ಅದಾದರೆ ಇದು ಅದೇನು ಹೇಳ್ತಾರೆ ಏಕನತ್ತೆ ಅದು ಮೀರಿ ಇದು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇದೆ, ಖಂಡಿತ ಸಾಧ್ಯ. ಇದು ಈ ಮಾಧ್ಯಮ ಬಹಳ ದೊಡ್ಡ ಮಾಧ್ಯಮ. ಇದನ್ನು ಇದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ಇಲ್ಲ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಸಿ ಅಶ್ವಥ್ ಅವರ ಮಾತನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.

ಪ್ರಸ್ತಾವಮಾನ ಕ್ಷೇತ್ರಫಲ ಮಾನಚಿತ್ರ ಪ್ರಸ್ತಾವಸ್ಯ ಭಾರತೇನ ಕೃತಂ ಸಮರ್ಥನಂ. ಮಧ್ಯಪ್ರದೇಶಸ್ಯ ಸಾಗರಮಂಡಲೆ ಸಂದಿಗ್ಧ ವಿಷಾಕ್ತ ಮದ್ಯಪಾನೇನ ಜನಾಃ ಮೃತ್ಯುಮುಪಗತಾಃ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಿರೋದು ಕನ್ನಡ ಕಾವನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. 16ನೇ ಶತಮಾನದಲ್ಲಿ ಬರುವ ಬಳ್ಳಾರಿಯ ಪಾಳೆಗಾರರಲ್ಲಿ ಹಂಡೆ ಹನುಮಪ್ಪ ನಾಯಕರದು ದೊಡ್ಡ ಹೆಸರು. ಬಿಸಿಲೂರು ಜನರಿಗೆ ನೀರಿನ ಸಮಸ್ಯೆ ಉದ್ಭವವಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ತಮ್ಮ ಸಹೋದರಿಯರ ಹೆಸರಲ್ಲಿ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಬಾವಿಗಳನ್ನ ಕಟ್ಟಿಸಿದ್ದಾರೆ. ಅಕ್ಕ ತಂಗಿಯರ ಬಾವಿ ಅಂತ ಕರೆಸಿಕೊಳ್ಳುವಂತಹ ಈ ಬಾವಿಗಳಲ್ಲಿ ಅವ್ವಮ್ಮ ಬಾವಿ ತುಂಬಾ ಹೆಸರುವಾಸಿಯಾಗಿದೆ. ಸಿರುಗಪ್ಪ ಮುಖ್ಯ ರಸ್ತೆಯಲ್ಲಿ ಅವ್ವಮ್ಮನ ಬಾವಿಯ ರಚನೆ ವಿನ್ಯಾಸ ತುಂಬಾ ವಿಶಿಷ್ಟ ಮತ್ತು ಕಲಾತ್ಮಕವಾಗಿದೆ. ನೋಡುಗರನ್ನ ಮತ್ತೆ ಮತ್ತೆ ಆಕರ್ಷಿಸುವಂತಹ ಸೆಳೆಯುವಂತಹ ಇದು ಬಳ್ಳಾರಿ ಬೆಟ್ಟಕ್ಕೆ ಅಭಿಮುಖವಾಗಿ ತೆರೆದುಕೊಂಡಿದೆ. ಸಾಲ್ ಸಾಲು ಮೆಟ್ಟಲುಗಳು, ಬೃಹದಾಕಾರದ ಕಂಬಗಳು, ನಾಲ್ಕು ದಿಕ್ಕುಗಳಲ್ಲಿಯೂ ಜೋಡಿಸಿಟ್ಟ ಕಲ್ಲುಗಳು, ಸುಂದರವಾದ ಕಾಮನುಗಳು, ಕಲ್ಲಿನ ಕೆತ್ತನೆಯ ಕುಸುರಿಯ ಕೆಲಸವನ್ನ ನೋಡಿದ್ರೆ ವಾಸ್ತುಶಿಲ್ಪದಲ್ಲಿ ವಿಜಯನಗರದ ಶೈಲಿಯನ್ನ ನೆನಪಿಸುತ್ತೆ ಈ ಬಾವಿ. ಬೆಟ್ಟದ ಪಶ್ಚಿಮ ಭಾಗದಲ್ಲಿದ್ದ ಸೈನಿಕರು ಈ ನೀರನ್ನ ಬಳಸ್ತಿದ್ರಂತೆ. ಒಂದು ಕಾಲದಲ್ಲಿ ಇಲ್ಲಿನ ಶುದ್ಧ ನೀರು ಕುಡಿಯುವ ನೀರಿನ ಬವಣೆಯನ್ನ ನೀಗಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಬಾವಿ ಅತ್ಯಂತ ಉಪಯುಕ್ತವಾಗಿತ್ತು ಅಂತ ಹಿರಿಯರು ಸದಾಕಾಲ ಹೇಳ್ತಿರ್ತಾರೆ.

ನೀವು ಕೇಳ್ತಿರೋದು ಕನ್ನಡ ಕಾವನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಅವ್ವಮ್ಮನ ಬಾವಿಯ ರಚನೆ ವಿನ್ಯಾಸ ತುಂಬಾ ವಿಶಿಷ್ಟ ಮತ್ತು ಕಲಾತ್ಮಕವಾಗಿದೆ. ಪುಷ್ಕರಣಿಯನ್ನ ನೆನಪಿಸೋ ಹಾಗಿದೆ ಇದರ ರಚನೆ. ಈ ಬಾವಿ ಸುಮಾರು 100 ಅಡಿ ಉದ್ದ ಹಾಗೂ 80 ಅಡಿ ಅಗಲವಿದೆ. ಸುತ್ತಲೂ ಅಂಕಣಗಳೂ ಇದೆ. ಪ್ರವೇಶ ದ್ವಾರದಿಂದ ಇಳಿದು ಬಲಕ್ಕೆ ತಿರುಗಿದರೆ 60ಕ್ಕೂ ಹೆಚ್ಚು ವಿಸ್ತಾರವಾದಂತಹ ಮೆಟ್ಟಲುಗಳಿವೆ. ಪ್ರವೇಶ ದ್ವಾರದ ಪಕ್ಕದಿಂದ ಹಾದು ಒಳಗಡೆಗೆ ಬಂದರೆ ದೊಡ್ಡ ದೊಡ್ಡ ಹಾಸುಗಲ್ಲುಗಳು ನಿಮ್ಮ ಕಡೆಗೆ ಕಾಣುತ್ತೆ. ಒಳಗಿನ ಗೋಡೆಗಳಿಗೆ ಸುತ್ತಲೂ ಜೋಡಿಸಿಟ್ಟಂತಹ ಕಲ್ಲುಗಳಲ್ಲಿ ಮತ್ಸ್ಯ, ಕೂರ್ಮ, ನಾಗಗಳ ಕೆತ್ತನೆಗಳು ಶಿಲ್ಪಗಳ ಕೌಶಲ್ಯಕ್ಕೆ ಸಾಕ್ಷಿಯಾದಂತಿದೆ. ಮನಮೋಹಕವಾಗಿದೆ. ಅವ್ವಮ್ಮನ ಬಾವಿಯ ಅಂತರ್ಜಲ ಸದ್ಯಕ್ಕೆ ಕುಸಿದಿದೆ. ತನ್ನ ಗತ ವೈಭವವನ್ನ ಮೆರೆದು ಮುಗಿಸಿರುವಂತಹ ಈ ಬಾವಿ ಬಳಸುವವರಿಲ್ಲದೆ ಬಿಕೋ ಅಂತ ಕೂಡ ಅನಿಸುತ್ತೆ. ಆದರೂ ಇವತ್ತಿಗೂ ಕೂಡ ಜನ ಇಲ್ಲಿಗೆ ಆಗಾಗ ಬಂದು ಗಂಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಈ ಹೊತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್.

0: ಚಾಯ್ಸ್. ಸದಾ ಕಾಲ ಕೇಳ್ತಾನೇರಿ, ಚುನ್ ಮಾಡ್ರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲೆಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ರಾಜ್ಯದಲ್ಲಿರುವ ಪ್ರತಿಭಾವಂತ ಮಾನವ ಸಂಪನ್ಮೂಲ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ರಾಜ್ಯದ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಕಲಿಯಬೇಕು. ಅವರು ಕೇವಲ ಉದ್ಯೋಗಿಗಳಾಗುವುದಲ್ಲ, ಉದ್ಯೋಗದಾತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ನಡೆದ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜ್ಞಾನದ ಮೇಲಿನ ಹೂಡಿಕೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಆಸ್ತಿಯಾಗುತ್ತದೆ. ಮಾನವನಿಗೆ ಎಲ್ಲೆಗಳಿವೆ, ಆದರೆ ಜ್ಞಾನಕ್ಕೆ ಎಲ್ಲೆಗಳಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ರಾಜಾರಾಮ್ ಮೋಹನ್ ರಾಯ್ರಂತಹ ನಾಯಕರು ವಿದೇಶದಲ್ಲಿ ಓದಿ ಭಾರತವನ್ನು ಮುನ್ನಡೆಸಿದ್ದಾರೆ. ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯದ ಮಕ್ಕಳಿಗೆ ಅಧ್ಯಯನಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕಾರ್ಯಕ್ರಮದಲ್ಲಿ 80 ಹೆಚ್ಚು ವಿಶ್ವವಿದ್ಯಾಲಯಗಳು ಭಾಗವಹಿಸಿದ್ದು 300 ಹೆಚ್ಚು ವಿಷಯಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ವಿಶೇಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ವಿವಿಧ ಬ್ಯಾಂಕ್ಗಳು 2 ಕೋಟಿ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ನೀಡುತ್ತಿವೆ. ರಾಜ್ಯದ ವಿದ್ಯಾರ್ಥಿಗಳು ಈ ಅವಕಾಶ ಸದುಪಯೋಗ ಪಡಿಸಿಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು, ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವು ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಅಡಿಗೆ ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90% ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೆಟ್ಟು ಹಾಕುತ್ತಿರುವುದರಿಂದ 20% ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ನ್ಯಾಯಾಲಯದ ಆದೇಶದಂತೆ ಕೆಆರ್ಎಸ್ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ನೀರು ಬಿಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ, ವಿರೋಧಗಳು ಸಹಜ. ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಬೇಕು, ಜೊತೆಗೆ ಕಾನೂನನ್ನು ಪಾಲಿಸಬೇಕು ಎಂದರು. 50 ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ಗುರಿಯೊಂದಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ನಾಳೆಯಿಂದ ಇದೇ ಶುಕ್ರವಾರದವರೆಗೆ 5 ಕಾಲ ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್ಗೆ ಭೇಟಿ ನೀಡಲಿದೆ. ನಿಯೋಗದಲ್ಲಿ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್, ಆಯುಕ್ತೆ ಖುಷ್ಬು ಗೋಯಲ್, ಕೆಐಎಡಿಬಿ ಸಿಇಒ ಗೋವಿಂದ ರೆಡ್ಡಿ, ಮುಖ್ಯಮಂತ್ರಿಗಳ ಉಪ ಕಾರ್ಯದರ್ಶಿ ಆರ್ ಯತೀಶ್ ಸೇರಿದಂತೆ ಇತರ ಅಧಿಕಾರಿಗಳು ಇದ್ದಾರೆ. ಫ್ರಾನ್ಸ್ನಲ್ಲಿ ಎಲ್ಎಫ್ಬಿ ಗ್ರೂಪ್, ಇನ್ವಿಟ್ರೋ ಬಯೋಮೆರಿಕ್ಸ್, ಹಚಿನ್ಸನ್, ಸಾಫ್ರಾನ್, ಥೇಲ್ಸ್, ಲೀಸಿ, ಜಿಕ್ಯಾಟ್, ಸೋಮ್ಫಿ, ಮೆಕಾಕ್ರೋಮ್, ಸೆವೆನ್ಸಿಯಾ, ಆರ್ಕೆಮಾ ಮುಂತಾದ ಕಂಪನಿಗಳೊಂದಿಗೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಇದೇ 10 ಮತ್ತು 11 ನೆದರ್ಲೆಂಡ್ಸ್ನಲ್ಲಿ ನೆಕ್ಸ್ಪೀರಿಯಾ, ರಾಯಲ್ ಡಿ ಹ್ಯೂಸ್, ರಾಯಲ್ ಬೋಸ್ಕಾಲಿಸ್, ರಾಯಲ್ ಸಿಂಕ್ವಲ್ಸ್, ಪರ್ಫೆಟಿ ವ್ಯಾನ್ ಮೆಲ್ ಕಂಪನಿಗಳೊಂದಿಗೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಚರ್ಚಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಹೊಸ ಚಿಂತನೆಯನ್ನು ಹುಟ್ಟುಹಾಕಿದ ನಾಯಕ. ಅಹಿಂದ ಹೋರಾಟದ ಮೂಲಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಜಾತಿಗಳಿಗೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ರಜತ ಮಹೋತ್ಸವ ಹಾಗೂ ಹಿಂದುಳಿದ ಜಾತಿಗಳ ಬೃಹತ್ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವು ಕಳೆದ 25 ವರ್ಷಗಳಿಂದ ಹಿಂದುಳಿದ ಸಮುದಾಯಗಳಿಗೆ ಧ್ವನಿಯಾಗಿ, ಹೋರಾಟಕ್ಕೆ ಶಕ್ತಿಯಾಗಿ, ಸರ್ಕಾರದಲ್ಲಿ ಸಿಗಬೇಕಾದ ಸವಲತ್ತುಗಳ ಲಭ್ಯವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ಕಷ್ಟದಲ್ಲಿರುವ ಸಮುದಾಯಗಳಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಕಲ್ಪಿಸುವ ಉದ್ದೇಶದಿಂದ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿ ಸಮರ್ಪಕವಾಗಿ ಜಾರಿಗೊಳಿಸಿದರು ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷ ಗಮನಹರಿಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿ ಬ್ಲೂ ಫ್ಲಾಗ್ ಬೀಚ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಪ್ರಮುಖ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಕರಾವಳಿಯಲ್ಲಿ ಕ್ರೂಸ್ ಟೂರಿಸಂ, ಜಲಕ್ರೀಡೆಗಳು, ಸಿಆರ್ಜೆಡ್ ನಿಯಮಗಳ ಸರಳೀಕರಣ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಮಹತ್ವದ ಚಿಂತನೆ ನಡೆಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಪಶ್ಚಿಮಘಟ್ಟ ಶ್ರೇಣಿ ಹಾಗೂ ಶೋಲಾ ಪರ್ವತಗಳಲ್ಲಿ ಅಪರೂಪಕ್ಕೆ ಕಂಡುಬರುವ ನೀಲಿ ಕುರಿಂಜಿ ಜಾತಿಯ ಸಣ್ಣ ಅರಳೆ ಹೂಗಳು ಅರಳಿ ನಿಂತಿವೆ. ಇಲ್ಲಿನ ಬಾವಿಕೊಂಡ ಅರಣ್ಯ ಭಾಗ ಹಾಗೂ ನೇತ್ರಾವತಿ ಗಡಿಕಲ್ ಚಾರಣ ಮಾರ್ಗದ ಅರಣ್ಯಗಳ ಸುತ್ತಮುತ್ತ 100 ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲಿ ಈ ಪುಷ್ಪಗಳು ಅರಳಿವೆ. 3-6 ವರ್ಷಗಳ ಅವಧಿಯಲ್ಲಿ ಈ ಹೂಗಳು ಅರಳುವ ಸಾಧ್ಯತೆ ಇದೆ. ಪ್ರಸ್ತುತ ಕುದುರೆಮುಖ ಅರಣ್ಯ ಭಾಗದ ಬೆಟ್ಟದ ಮೇಲೆ ಹೂಗಳು ಅರಳಿವೆ. ಸಾಕಷ್ಟು ವಿಸ್ತೀರ್ಣದಲ್ಲಿರುವ ಹಸಿರು ಬೆಟ್ಟಗಳಲ್ಲಿ ನೀಲಿ ಬಣ್ಣದ ಈ ಹೂಗಳು ಆಕರ್ಷಿತವಾಗಿವೆ. ಈಗಾಗಲೇ ಪ್ರವಾಸಿಗರು ಹೂಗಳ ಸೌಂದರ್ಯ ಸವಿಯಲು ಆಗಮಿಸುತ್ತಿದ್ದಾರೆ. ಚಾರಣ ಮಾರ್ಗದಲ್ಲಿ ಬರುವವರು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಕೃಷಿ ಉತ್ಪನ್ನಗಳಿಂದ ಎಥನಾಲ್ ಉತ್ಪಾದನೆ ಬಳಕೆ ರೈತರಿಗೆ ಹೇಗೆ ಸಹಕಾರಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ವೆಟರ್ನರಿ ಕಾಲೇಜು ಪಕ್ಕದ ಅಲ್ಯೂಮಿನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಾಳೆ 11 ಗಂಟೆಗೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಮಹಾರಾಷ್ಟ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು, ಎಥನಾಲ್ ಉತ್ಪಾದನಾ ಘಟಕದ ಸಂಶೋಧಕರು, ಎಥನಾಲ್ ಉತ್ಪಾದನೆಯಲ್ಲಿ ಸಂಶೋಧನೆ ಮಾಡಿರುವ ಪರಿಣಿತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ. ಯುವಜನತೆ ಓದಿನ ಜೊತೆಗೆ ಕ್ರೀಡೆಯಲ್ಲೂ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಯುವ ಕ್ರೀಡಾಪಟುಗಳು ಸಾಧನೆ ಮಾಡಿದಲ್ಲಿ ರಾಜ್ಯ ರಾಷ್ಟೀಯ ಕ್ರೀಡಾ ಕ್ಷೇತ್ರದಲ್ಲಿಯೂ ಖ್ಯಾತಿ ಗಳಿಸಬಹುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ಸಲಹೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲುವಿನಲ್ಲಿ ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಜನತೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲು ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದರು. ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಇಡೀ ದೇಶದಲ್ಲೇ ಕ್ರೀಡಾ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಇಲ್ಲಿನ ಜನರ ಕ್ರೀಡಾ ಮನಸ್ಥಿತಿ ಹಾಗೂ ಕ್ರೀಡೆಗೆ ನೀಡುವ ಪ್ರೋತ್ಸಾಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದಿಂದ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ 1-2 ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗರಿಷ್ಠ ತಾಪಮಾನ 32 ಹಾಗೂ ಕನಿಷ್ಠ 20

1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 6:51. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ.

0: ಆತ್ಮೀಯರಿ, ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಆತ್ಮೀಯ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲದ ಮಹತ್ವ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ.
5: ಇವತ್ತು ಸಾವಯವ ಇಂಗಾಲದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಹಾರ ಭದ್ರತೆಯಲ್ಲಿ ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಈ ಸಾವಯವ ಇಂಗಾಲ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಹೇಳಿ.
6: ಹೌದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಥವಾ ಹವಾಮಾನ ಕ್ರಮಕ್ಕಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರೈತರಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಮಣ್ಣಿನ ಸಾವಯವ ಇಂಗಾಲ ಅಂದ್ರೆ ಏನು? ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವ ಇಂಗಾಲವನ್ನು ಸಾವಯವ ಇಂಗಾಲ ಅಂತ ಕರಿತೇವೆ. ಇದು ಆರೋಗ್ಯಕರ ಮಣ್ಣಿನ ಒಂದು ಪ್ರಮುಖ ಅಂಶವಾಗಿದ್ದು ಮಣ್ಣಿನ ಫಲವತ್ತತೆ, ಬೆಳೆಗಳ ಬೆಳವಣಿಗೆ ಹಾಗೂ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸಾವಯವ ಇಂಗಾಲ ಅಂದ್ರೇನು? ಇದು ಮುಖ್ಯವಾಗಿ ಸಸ್ಯಗಳ ಎಲೆಗಳು, ಬೇರುಗಳು, ಬೆಳೆ ಅವಶೇಷಗಳು ಅಥವಾ ಬೆಳೆ ಉಳಿಕೆಗಳು, ಪ್ರಾಣಿಗಳ ಸೆಗಣಿ, ಸತ್ತ ಜೀವಿಗಳ ವಿಭಜನೆಯಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಪ್ರಮುಖ ಸೂಚಕವಾಗಿದೆ. ಜೊತೆಗೆ ಈ ಒಂದು ಸಾವಯವ ಇಂಗಾಲನೇ ಮಣ್ಣಿನ ಜೀವಾಳ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಮಣ್ಣನ್ನು ಜೀವಂತವಾಗಿ ಇರಿಸೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಹೆಚ್ಚಿ ಇದ್ದಷ್ಟು ಮಣ್ಣಿನಲ್ಲಿನ ಗುಣಧರ್ಮಗಳು ಚೆನ್ನಾಗಾಗ್ತವೆ, ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಚೆನ್ನಾಗಾಗಿರುತ್ತೆ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತೆ ಮಣ್ಣಿನಲ್ಲಿನ ಒಂದು ಶಕ್ತಿ ಅಥವಾ ಒಂದು ಫಲವತ್ತತೆಯ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಕೃಷಿಗೆ ಅಥವಾ ಸುಸ್ಥಿರ ಭೂ ನಿರ್ವಹಣೆಗೆ ಈ ಒಂದು ಸಾವಯವ ಇಂಗಾಲದ ಕೊಡುಗೆ ತುಂಬಾ ಮುಖ್ಯವಾಗಿದೆ. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅನೇಕ ಕಾರಣಗಳಿಂದ ಕಡಿಮೆ ಆಗ್ತಾ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಿರುವಂತಹ ರಾಸಾಯನಿಕಗಳಿಂದ ಅತಿಯಾಗಿ ನಾವು ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದಕ್ಕಿಂತ ಹೊರತಾಗಿ ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡುತ್ತಿರೋದ್ರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಅಂಶ ಕಡಿಮೆ ಆಗಿದೆ. ಇದನ್ನ ನಿರ್ವಹಣೆ ಮಾಡುವಂಥದ್ದು ಈ ಒಂದು ಆಹಾರ ಭದ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಬರವನ್ನ ಎದುರಿಸೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು.
5: ಡಾಕ್ಟರ್ ಸಂಧ್ಯಾ ಅವರು, ಈಗ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವನ್ನ ನಾವು ಹೆಂಗೆ ಹೆಚ್ಚು ಮಾಡ್ಕೋಬಹುದು, ಅದರಲ್ಲಿ ಯಾವ್ಯಾವ ತಂತ್ರಜ್ಞಾನ ಬರ್ತವೆ ಅವುಗಳ ಬಗ್ಗೆ ಹೇಳಿ.
6: ರೈತರಿಗೆ ಇದು ಗೊತ್ತಿರುವಂತದ್ದೇ, ಗೊತ್ತಿಲ್ಲದೆ ಇರುವಂತಹ ತಂತ್ರಜ್ಞಾನಗಳು ಏನೂ ಅಲ್ಲ. ಆದ್ರೆ ಇತ್ತೀಚೆಗೆ ಅದನ್ನ ಒಂದು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಕೆ ಕಡಿಮೆಯಾಗಿದೆ. ಮುಖ್ಯವಾಗಿ ಸಾವಯವ ಇಂಗಾಲವನ್ನ ನಾವು ಹೆಚ್ಚು ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಸಾವಯವ ಗೊಬ್ಬರ ಅಂತಂದ್ರೇನು? ಎಲ್ಲಾ ರೀತಿಯ ಸಸ್ಯಜನ್ಯ ಅಥವಾ ಕೊಳೆಯುವಂತಹ ಯಾವುದೇ ಗೊಬ್ಬರಗಳನ್ನ ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಆಗ್ಲಿ, ವರ್ಮಿ ಕಾಂಪೋಸ್ಟ್ ಆಗ್ಲಿ, ಅಥವಾ ಯಾವುದೇ ಒಂದು ತ್ಯಾಜ್ಯದ ಕಾಂಪೋಸ್ಟ್ ಆಗ್ಲಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಾವು ಎಷ್ಟು ಒಂದು ಬೆಳೆಗೆ ಅಥವಾ ಜಮೀನಿಗೆ ಬೇಕೋ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಾವಯವ ಗೊಬ್ಬರನ ಅಥವಾ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು. ಎರಡನೇದಾಗಿ, ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನ ಮಾಡುವಂಥದ್ದು. ಹಸಿರೆಲೆ ಅಂತಂದ್ರೆ, ಮೊದಲು ಹಿಂದಿನ ಕಾಲದಲ್ಲಿ ರೈತರು ಮಾಡ್ತಾ ಇದ್ರು ಇದನ್ನ, ಏನು ಹೊಂಗೆ ಗಿಡಗಳನ್ನ ಹಾಕುವಂಥದ್ದು, ಗೊಬ್ಬರದ ಗಿಡಗಳನ್ನ ನಾವು ಹೊರದ ಬದಿಗಳಿಂದ ತಂದು ಹಾಕುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸನ್ಹೆಂಪು ಅಥವಾ ಸೆಣಬು ಅಂತ ಹೇಳ್ತೀವಿ, ಡಯಾಂಚ, ಹುರುಳಿ ಇಂಥವುಗಳನ್ನೆಲ್ಲ ಬೆಳೆಸಿ ಹೂ ಬಿಡೋ ಟೈಮಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಸಾವಯವ ಅಂಶನ ಜಾಸ್ತಿ ಮಾಡಬಹುದು. ಮೂರನೇ ಅಂಶ ಅಂತ ಏನು ಅಂತಂದ್ರೆ, ಬೆಳೆಯ ಯಾವುದೇ ಉಳಿಕೆಗಳಾಗ್ಲಿ ಅದನ್ನ ರೈತರು ಸುಟ್ಟು ಬಿಡ್ತಾ ಇದ್ದಾರೆ, ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಅಥವಾ ಜಮೀನಿನ ಬದಿಯಲ್ಲಿ ರಾಶಿ ಹಾಕ್ತಾ ಇದ್ದಾರೆ. ಹಾಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೆಳೆಯ ಅವಶೇಷಗಳು, ಬೆಳೆ ಕಟಾವು ಆದ್ಮೇಲೆ ಏನು ಉಳಿದಿರುತ್ತೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅದರಲ್ಲಿನೂ ಪೋಷಕಾಂಶ ಇರುತ್ತೆ, ಅದು ಕೊಳೆತು ಬಿಟ್ಟು ಸಾವಯವ ಇಂಗಾಲನ ಮಣ್ಣಿಗೆ ಒದಗಿಸುತ್ತೆ. ನಾಲ್ಕನೇ ವಿಷಯ ಅಂತಂದ್ರೆ, ಬೆಳೆ ಪರಿವರ್ತನೆ ಮಾಡುವಂಥದ್ದು, ಕ್ರಾಪ್ ರೊಟೇಷನ್. ಖಂಡಿತವಾಗಲೂ ಒಂದು ಭೂಮಿಯಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ಬೆಳೆಯನ್ನು ನಾವು ಬೆಳೆಯಲೇಬಾರದು. ಒಂದು ಏಕಧಾನ್ಯ ಬೆಳೆಗಳಾದ್ಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು ಮಾಡಬೇಕು. ಇನ್ನೊಂದು, ಸಾವಯವ ಇಂಗಾಲವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದರೆ ಆದಷ್ಟು ನಾವು ಕನಿಷ್ಠ ಉಳುಮೆಯನ್ನ ಮಾಡಬೇಕು. ಉಳುಮೆ ಮಾಡದಷ್ಟು ಮಣ್ಣು ಸೂರ್ಯನಿಗೆ ಅಥವಾ ಸೂರ್ಯನ ಬಿಸಿಲಿಗೆ ಒಡ್ಡದಷ್ಟು ಮಣ್ಣಿನಲ್ಲಿರುವ ಇಂಗಾಲ ವಾತಾವರಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಉಳುಮೆಯನ್ನ ಕಡಿಮೆ ಮಾಡಿದ್ರೆ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ.
5: ಕನಿಷ್ಠ ಉಳುಮೆ
6: ಒಣಗೋದಿಲ್ಲ, ಕನಿಷ್ಠ ಉಳುಮೆಯನ್ನ ಮಾಡುವಂತದ್ದು. ಆಮೇಲೆ ಹೊದಿಕೆ ಮಲ್ಚಿಂಗ್ ಮಾಡುವಂಥದ್ದು. ಇತ್ತೀಚಿನ ಪದ್ಧತಿಯಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ಇದೆ. ಇವಾಗ ಈ ಬರದ ಸಮಯದಲ್ಲಿ ಈ ಕೃಷಿ ಅರಣ್ಯ ಪದ್ಧತಿ ತುಂಬಾ ಮುಖ್ಯವಾಗಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಪದ್ಧತಿಯಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದು ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳಿರುವವು, ಇವಾಗ ಮರಗಳೇನು ಇಲ್ಲ, ಬರೀ ರೋಡುಗಳಿದ್ದಾವೆ, ದಾರಿಗಳಿದ್ದಾವೆ. ಈ ಒಂದು ಕೃಷಿ ಅರಣ್ಯ ಪದ್ಧತಿನ ನಾವು ಎಷ್ಟು ಅನ್ವರ್ಸ್ತೀವೋ ಅಷ್ಟು ನಾವು ಮಣ್ಣನ್ನ ಸಂರಕ್ಷಣೆ ಮಾಡ್ತೀವಿ.
5: ಎಷ್ಟೇ ಕಷ್ಟ ಆಗ್ಲಿ, ನೀವು ಕನಿಷ್ಠ ಪ್ರಮಾಣದ ಗಿಡಗಳನ್ನ ಮರಗಳನ್ನ ಬೆಳೆಸಲೇಬೇಕು
6: ಈ ಒಂದು
5: ಹೇಗೆ ಕೃಷಿಯನ್ನ ನೀವು ಅವಲಂಬಿಸಿರ್ತಿರೋ ಅದೇ ತರ ಈ ಮರಗಳನ್ನು ಮಾಡ್ತಾ ಹೋದ್ರೆ ಮಹತ್ವ ಈಗ ಗೊತ್ತಾಗಲ್ಲ, ಅದ್ರ ಮಹತ್ವ ಇನ್ನೊಂದಿನ
6: ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಈ ಕೃಷಿ ಅರಣ್ಯ ಪದ್ಧತಿ ಏನಿದೆ ಅದರಲ್ಲಿ ಒಳ್ಳೆ ಮಹತ್ವ ಇದೆ. ಈ ಮಳೆ ಕಡಿಮೆ ಆಗಿರುವಂತದ್ದು ಅವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು, ಹಾಗಾಗಿ ಅದನ್ನ ಮಾಡುವಂತದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಸಾವಯವ ಇಂಗಾಲ ಕಡಿಮೆ ಆಗ್ತಿರೋದಕ್ಕೆ ನಾವು ಆದಷ್ಟು ರಾಸಾಯನಿಕಗಳನ್ನೇ ಬಳಸ್ತಾ ಇದೀವಿ, ಸಾವಯವ ಅಂಶಗಳನ್ನ ಬಳಸ್ತಾ ಇಲ್ಲ. ಈಗ ಪೋಷಕಾಂಶ ವಿಷಯಕ್ಕೆ ಬಂದಾಗ ಬರೀ ಯೂರಿಯಾ, ಡಿಎಪಿ, ಎಂಒಪಿ ಅಷ್ಟೇ ಎನ್ಪಿಕೆನ ಕೊಡೋದಿಲ್ಲ, ಸಾರಜನಕ ರಂಜಕನ ಕೊಡೋದಲ್ಲ, ಈ ಸಾವಯವ ಪದಾರ್ಥಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಆವಾಗ ನಾವು ಮಣ್ಣನ್ನ ಉಳಿಸ್ಕೋಬೇಕು, ಜೈವಿಕ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಅನೇಕ ಪೋಷಕಾಂಶಗಳು ಏನಾಗ್ತಿದಾವೆ ಅಂದ್ರೆ ಮಣ್ಣಲ್ಲಿ ಗಟ್ಟಿ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇಲ್ಲ, ಅದನ್ನ ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ಜೈವಿಕ ಗೊಬ್ಬರಗಳನ್ನ ಬಳಸಿದ್ರೆ ಖಂಡಿತವಾಗ್ಲೂ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮಣ್ಣು ಅಭಿವೃದ್ಧಿ ಆಗುತ್ತೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದಷ್ಟು ನೀರಿನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಈ ಮಳೆ ಬರದಿರುವ ಸಮಯದಲ್ಲೂ ನಾವು ಆ ಮಣ್ಣಿನಲ್ಲಿ ಕೃಷಿಯನ್ನ ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ವಿಧಾನಗಳಿದಾವೆ ಸಾವಯವ ಇಂಗಾಲದ ಅಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು, ಅದನ್ನೆಲ್ಲ ಎಲ್ಲಾ ರೈತರು ಮಾಡಬೇಕಾಗಿರೋದು ಅಗತ್ಯವಾಗಿದೆ ಇವಾಗ.
5: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟದ ಬಗ್ಗೆ ಕೆಲವು ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ಕೇಳಿದ್ದೇವೆ. ಅವು ಯಾವ್ಯಾವ ಅಂಶಗಳು ಇವು ಸಾವಯವ ಇಂಗಾಲದ ಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ, ಒಂದೊಂದಾಗಿ ಹೇಳಿ ಅವುಗಳ ಬಗ್ಗೆ.

0: ಹೌದು, ಏನಾಗುತ್ತೆ ಅಂತಂದ್ರೆ ಈಗ ಸಾವಯವ ಇಂಗಾಲ ಎಲ್ಲಾ ಮಣ್ಣಿನಲ್ಲೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಖಂಡಿತವಾಗ್ಲೇನೋ ನೈಸರ್ಗಿಕ ಅಥವಾ ಕೃಷಿ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರ್ತವೆ. ಕೃಷಿ ಸಂಬಂಧಿತ ಅಂಶಗಳು ಅಂತಂದ್ರೆ ನಾನು ಇವಾಗಲೇ ಹೇಳಿದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡಿದ್ರೆ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ನೈಸರ್ಗಿಕವಾಗಿ ಯಾವುದೇ ಅಂತಂದ್ರೆ ಹವಾಮಾನ, ಇವಾಗ ಅತಿ ಉಷ್ಣಾಂಶ ಮತ್ತೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲಾ ಮಣ್ಣುಗಳಲ್ಲೂ ಸಾವಯವ ಇಂಗಾಲ ಒಂದೇ ತರನಾಗಿ ಇರೋದಿಲ್ಲ. ಇನ್ನ ಎರಡನೇದು, ಸಸ್ಯವರ್ಗ ಅಥವಾ ಭೂ ಬಳಕೆ ಯಾವ ತರ ಆಗ್ತಿದೆ ಆ ಮಣ್ಣಿನಲ್ಲಿ, ಅದ್ರ ಮೇಲೇನೂ ಸಾವಯವ ಇಂಗಾಲ ಅಂಶ ಹೋಗುತ್ತೆ. ಭೂಮಿಯ ಮೇಲಿರುವ ಸಸ್ಯವರ್ಗ ಅಥವಾ ಭೂ ಬಳಕೆ ವಿಧಾನಗಳು, ಅರಣ್ಯಗಳು, ಹುಲ್ಲುಗಾವಲು ಮತ್ತೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಾವಯವ ಅಂಶ ಇರುತ್ತೆ. ಯಾವಾಗ ಅರಣ್ಯಗಳು ಅಥವಾ ಮರಗಳು ಕಡಿಮೆ ಆಗ್ತವೋ ಕ್ರಮೇಣವಾಗಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಕೃಷಿ ಅರಣ್ಯ ಪದ್ಧತಿ, ಹೊದಿಕೆ ಬೆಳೆಗಳ ಬೆಳವಣಿಗೆ, ಬೆಳೆ ಪರಿವರ್ತನೆ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಣ್ಣಿನಲ್ಲಿ ನಾವು ಮಣ್ಣಿನ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬಹುದು. ಇನ್ನು ಮೂರನೇದು ಮಣ್ಣಿನ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ. ಇವಾಗ ದೇಶಾದ್ಯಂತ ನಡೀತಿರುವಂತೂ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮಣ್ಣನ್ನು ಯಾವ ತರ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೇನೂ ಮುಖ್ಯವಾಗಿ ಈ ಒಂದು ಸಾವಯವ ಇಂಗಾಲದ ಅಂಶ ಅವಲಂಬಿತ ಆಗಿದೆ. ಇನ್ನು ಮಣ್ಣಿನ ರಚನೆ, ಮಣ್ಣು ಏನಾಗದು, ಕಲ್ಲು ಒಡೆದ್ಬಿಟ್ಟು ಶಿಥಿಲವಾಗಿನೇ ಮಣ್ಣಾಗುವಂಥದ್ದು. ಬೇರೆ ಬೇರೆ ರೀತಿಯ ಕಲ್ಲುಗಳು ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿ ಇರುತ್ತವೆ. ಜೇಡಿ ಮಣ್ಣು ಅಂತ ಕಡೆಯಲ್ಲಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರುತ್ತೆ, ಮರಳು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಆ ಜೇಡಿ ಮಣ್ಣಿಗೆ ಒಂದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ, ಹಾಗಾಗಿ ಸಾವಯವ ಇಂಗಾಲದ ಅಂಶನೂ ಜಾಸ್ತಿ ಇರುತ್ತೆ. ಮಣ್ಣಿನ ಆಮ್ಲೀಯತೆ ಅಥವಾ ಪಿಎಚ್, ರಸಸಾರ ಅಂತ ನಾವು ಹೇಳ್ತೀವಿ, ಕ್ಷಾರೀಯತೆ, ಈ ಒಂದು ಆಮ್ಲೀಯ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಕ್ಷಾರ ಮಣ್ಣಿನಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಾವಯವ ಇಂಗಾಲ ಮುಖ್ಯವಾಗಿ ಮಣ್ಣಿನಲ್ಲಿ ಏನೇ ಚಟುವಟಿಕೆಗಳು ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗಬೇಕು ಅಂತಂದ್ರೆ, ಫಲವತ್ತತೆ ಹೆಚ್ಚಾಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಫಲವತ್ತತೆ ಮತ್ತೆ ಅದರ ಪೋಷಕಾಂಶಗಳ ಆವರ್ತನದಲ್ಲಿ ಸಾವಯವ ಪದಾರ್ಥಗಳು ಯಾವ ತರ ಪ್ರಭಾವ ಬೀರ್ತವೆ?
0: ಹೌದು, ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಇಂಗಾಲ ಪದಾರ್ಥವೇ ಮೂಲಭೂತ ಅಂಶ ಆಗಿದೆ, ಬೇಸಿಕ್ ಅಂತ ಹೇಳ್ಬೋದು ಅದನ್ನ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುತ್ತೆ. ಸೊ ಪೋಷಕಾಂಶಗಳ ಸಂಗ್ರಹಣೆ ಮತ್ತೆ ಬಿಡುಗಡೆ ಆಗೋದು ಸಾವಯವ ಅಂಶಗಳ ಒಂದು ಅಂಶ ಇದ್ದಲ್ಲಿ ಮಾತ್ರ. ಸಾವಯವ ಅಂಶ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ, ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಬಿಡುಗಡೆ ಮಾಡಿಬಿಟ್ಟು ಸಸ್ಯಗಳಿಗೆ ದೊರಕ್ತವೆ. ಇನ್ನ ಮಣ್ಣಿನ ರಚನೆ ಮತ್ತೆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯನೂ ಸಾವಯವ ಅಂಶದ ಮೇಲೇನೆ ಅವಲಂಬಿತವಾಗಿರುವಂತದ್ದು. ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಥವಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿಗೆ ಕಾಣಿಸದೇ ಇರುವಂತದ್ದು, ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ಅಥವಾ ಎಲ್ಲ ಯಾವುದೇ ಜೀವಿ ಮಣ್ಣಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ಸಾವಯವ ಅಂಶ ಇದ್ದೇ ಇರಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಾವಯವ ಇಂಗಾಲದ ಅಂಶ ಮುಖ್ಯವಾಗಿರ್ಬೇಕು. ಮತ್ತೆ ಈ ಒಂದು ಸಾವಯವ ಇಂಗಾಲ ಏನು ಮಾಡುತ್ತಂದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡುತ್ತೆ. ಸಾಯಿಲ್ ಪಿಎಚ್ ಅನ್ನೋದು ಬೇಸಿಕ್ ಆಗಿ ಮೂಲಭೂತವಾಗಿರುವ ಒಂದು ಗುಣಧರ್ಮ ಆಗಿದೆ. ಆ ಒಂದು ಗುಣಧರ್ಮನ ನಿರ್ವಹಣೆ ಮಾಡುವಲ್ಲಿ ಈ ಒಂದು ಸಾವಯವ ಇಂಗಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದಲ್ಲಿ ಸಾವಯವ ಇಂಗಾಲವನ್ನು ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತಹ ಒಂದು ಅಂಶವಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ, ಈ ಅಂಶಗಳ ಬಗ್ಗೆ ಹೇಳಿ ಏನೀವು?
0: ಮಣ್ಣಿನ ಇಂಗಾಲ ಸ್ಥಿರೀಕರಣ ಅಂತಂದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ನ ಹೀರ್ಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲದ ರೂಪದಲ್ಲಿ ದೀರ್ಘಕಾಲದಲ್ಲಿ ನಾವು ಅದನ್ನ ಪ್ರಕ್ರಿಯೆ ಮಾಡುವಂತದ್ದು ಅಥವಾ ಸಂಗ್ರಹಿಸುವ ಒಂದು ಕೆಲಸನ ಇಂಗಾಲದ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿರುವ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ನಾವು ಮಣ್ಣಿಗೆ ಸೇರಿಸಿದಲ್ಲಿ ಹವಾಮಾನ ಬದಲಾವಣೆ ಆಗುವಂತದ್ದನ್ನ ಅಥವಾ ಈ ತರ ಒಂದು ಬರ ಬರುವಂತಹ ಸನ್ನಿವೇಶಗಳನ್ನ ನಾವು ತಡೆಗಟ್ಟಬಹುದು. ಅನೇಕ ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತವೆ ಅದರಲ್ಲಿ. ಆದ್ರೆ ಇತ್ತೀಚೆಗೆ ನೀವು ಕೇಳ್ತಿರ್ಬೋದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಇಂಗಾಲದ ವ್ಯಾಪಾರ ಮಾಡ್ತಾ ಇರುವಂತದ್ದು. ಇವೆಲ್ಲ ಒಂದು ಪ್ರಮಾಣ ಪತ್ರನೂ ಕೊಡ್ತಾ ಇದ್ದಾರೆ, ಆ ಜಮೀನಿನಲ್ಲಿ ರೈತ ಎಷ್ಟು ಮಟ್ಟಿಗೆ ಸಾವಯವ ಇಂಗಾಲನ ಸ್ಥಿರೀಕರಣ ಮಾಡಿದ್ದಾರೆ ಅದಕ್ಕೆ ಪ್ರಮಾಣ ಪತ್ರವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಿರೀಕರಣ ಹೇಗಾಗುತ್ತೆ?
1: ಇಂತಿಷ್ಟು ಪ್ರಮಾಣದ ಇಂಗಾಲ ನಿಮ್ಮ ಹೊಲದಲ್ಲಿ
0: ಇರಬೇಕು ಇದ್ರೆ ಆ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ನೀವು ಆವಾಗ
1: ಇದೆ ಅಂದ್ರೆ ಇದೆ ಅಂತಾರೆ,
0: ನೀವಾಗ ಹವಾಮಾನ ಬದಲಾವಣೆ

0: ನಿಮ್ಮ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ತಿದೆ.
1: ನೀವು ಹೊಲ ನೀವು ಹೇಗೆ ಇಟ್ಕೊಂಡಿರಿ ಅನ್ನೋದು
0: ಗೊತ್ತಾಗುತ್ತೆ.
1: ಏ ನೀವು ಬೆಳೆ ಬೆಳಿತೀರಿ, ಬೆಳೆ ತಗೋತೀರಿ, ಮತ್ತೆ ಅಷ್ಟೇ ಅಲ್ಲ, ನಿಮ್ದು ನಿಮ್ ಹೊಲದಕ್ಕೆ ನಿಮ್ ಸ್ವಂತ ಸರ್ಟಿಫಿಕೇಟ್ ಬೇಕು, ಒಂದ್ ಪ್ರಮಾಣ ಪತ್ರ ಬೇಕು. ನಿಮ್ ಹೊಲದ ಮಣ್ಣು ಹೆಂಗಿದೆ,
0: ಹೇಗಿದೆ ಅಂತ,
1: ಎಷ್ಟು ಆರೋಗ್ಯವಾಗಿ ಇಟ್ಕೊಂಡಿರಿ,
0: ನಿಮ್ಮ ಮಣ್ಣು
1: ಮುಂಬರುವ ಪೀಳಿಗೆಗೆ ನಿಮ್ ಹೊಲ ಹೆಂಗಿರುತ್ತೆ,
0: ಇವತ್ತು ಮಣ್ಣು ಆರೋಗ್ಯವಾಗಿದೆಯಾ, ಹವಾಮಾನನು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಇಂಗಾಲ ಮತ್ತೆ ಹವಾಮಾನ ಬದಲಾವಣೆ ಒಂದಕ್ಕೊಂದು ಚೈನ್ ಲಿಂಕ್ ತರಾನೇ ಹೇಳ್ಬೋದು, ಅದು ನಡುವೆ ಸಂಬಂಧ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ಇಂಗಾಲದ ಹವಾಮಾನದ ಬದಲಾವಣೆ ನಡುವಿನ ಸಂಬಂಧ ತುಂಬಾ ಮುಖ್ಯವಾಗಿರುವಂತದ್ದು.
1: ವಿವಿಧ ಮಣ್ಣುಗಳ ಬಗ್ಗೆ ಹೇಳಿ. ಈಗ ವಿವಿಧ ಮಣ್ಣು ಇರುತ್ತಲ್ಲ, ಇವು ಇಂಗಾಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ಯಾವ ತರ ಕೊಡುಗೆ ನೀಡುತ್ತವೆ?
0: ಮಣ್ಣಿನ ರಚನೆ ಅನ್ನೋದು ಸಾವಯವ ಇಂಗಾಲದ ಅಂಶವನ್ನು ಒಳಗೊಂಡಿದೆ. ಮಣ್ಣಿನ ರಚನೆ, ಇವಾಗ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಅದೇ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವಿಭಜನೆ ಆಗಿರಲ್ಲ, ವಾತಾವರಣಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿ ಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನ ಸಂಗ್ರಹಿಸಬಹುದು. ಅದೇ ನೀವು ಉಪ್ಪು ಮಣ್ಣು, ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳು, ಇಂಥವಲ್ಲಿ ಅಧಿಕ ಇಂಗಾಲ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಕೆಲವೊಂದು ಉಪ್ಪು ಮಣ್ಣು ಅಥವಾ ಆಮ್ಲೀಯ ಮಣ್ಣು ಇರ್ತಾವಲ್ಲ, ಅಂತ ಮಣ್ಣುಗಳಲ್ಲಿ ಸಾವಯವ ಇಂಗಾಲವನ್ನು ಹಿಡಿದಿಟ್ಕೊಳ್ಳುವಂತಹ ಅಥವಾ ಸಂಗ್ರಹಣೆ ಮಾಡಿಟ್ಕೊಳ್ಳುವಂತಹ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನ ವಿಧ ಸಾವಯವ ಇಂಗಾಲದ ಅಂಶದ ಮೇಲೆ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಸಾವಯವ ಇಂಗಾಲದ ವಿಚಾರ ಮಾಡಿದಾಗ ಭೂ ನಿರ್ವಹಣೆ ಕ್ರಮದ ಬಗ್ಗೆ ಇದು ಯಾವ ತರ ಪ್ರಭಾವ ಬೀರುತ್ತೆ?
0: ಅನೇಕ ನಿರ್ವಹಣೆ, ನಮ್ಮ ಮಣ್ಣನ್ನ ಯಾವ ತರ ನಿರ್ವಹಣೆ ಮಾಡ್ತೀವಿ ಅದು ಸಾವಯವ ಇಂಗಾಲದ ಮೇಲೆ, ಅಂಶದ ಮೇಲೆ, ಅಥವಾ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಿಂದಾಗಿ ಸಂರಕ್ಷಣಾ ಉಳುಮೆ ಮಾಡಬೇಕು. ಸಂರಕ್ಷಣಾ ಉಳುಮೆ ಅಂದ್ರೆ ಆದಷ್ಟು ಉಳುಮೆ ಕಡಿಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಅದು ಮಾಡಿದ್ರು ಅದು ಸಾವಯವ ಇಂಗಾಲನ ಮಾಡುತ್ತೆ. ಹೊದಿಕೆ ಬೆಳೆಗಳ ಬೆಳವಣಿಗೆ ಮಾಡುವಂತದ್ದು, ಕೃಷಿ ಅರಣ್ಯ ಪದ್ಧತಿ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಕೆಯನ್ನ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿಯನ್ನ ಮಾಡಬಹುದು. ಅದ್ರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ವಿಧಾನಗಳು ಯಾವುದು ಅಂತಂದ್ರೆ, ಎಲ್ಲಾ ರೈತರು ಇದನ್ನ ಮಾಡಲೇಬೇಕು ಅಥವಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ, ಈಗ ಆದ್ಯ ಜವಾಬ್ದಾರಿ ಆಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟೋದಕ್ಕೆ ಜೊತೆಗೆ ಆಹಾರ ಭದ್ರತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರದ ಬಳಕೆ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ನ ಬಳಸುವಂತದ್ದು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳನ್ನು ಬೆಳೆಯುವಂತದ್ದು, ಆದಷ್ಟು ಉಳುಮೆ ಕಡಿಮೆ ಮಾಡಿ ಕೃಷಿಯನ್ನ ಮಾಡುವಂತದ್ದು, ಬೆಳ ಅವಶೇಷಗಳನ್ನ ಸುಡದೆ ಮಣ್ಣಿನಲ್ಲಿ ಸೇರಿಸುವಂತದ್ದು, ಸುಡುವಂತದ್ದು ತುಂಬಾ ಕೆಟ್ಟದಾಗಿ ಮಾಡುತ್ತಿರುವಂತ ಒಂದು ಕೆಲಸವಾಗಿದೆ. ಅರಣ್ಯ ನಾಶ ಅಥವಾ ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವಂತದ್ದು ಒಳ್ಳೆಯದು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸುವುದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂತದ್ದು. ಹೀಗಾಗಿ ಅನೇಕ ರೀತಿಯ ಸಂರಕ್ಷಣಾ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳು ಅಥವಾ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಾವು ಒಂದು ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕೃಷಿಯನ್ನ ಸಮೃದ್ಧವನ್ನಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ಸುಸ್ಥಿರ ಕೃಷಿ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತು ಅಷ್ಟೇ ಅಲ್ಲ ಕೃಷಿ ಮಾಡುವಂತದ್ದು, ನಾಳೆನೂ ಕೃಷಿ ಮಾಡಬೇಕು ಆ ಜಮೀನಿನಲ್ಲಿ. ಮುಂದಿನ ಪೀಳಿಗೆಗೆ 10 ಎಕರೆ ಜಮೀನು ಇಡೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ.
1: ಆ
0: 10 ಎಕರೆ ಜಮೀನಿನಲ್ಲಿ ಎಷ್ಟು ಭೂಮಿಯಲ್ಲಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿದೆ.
1: ನೀವು ಬೆಳೆ ಅಂತೂ ನಮ್ ಬೇಕೇ ಬೇಕು,
0: ಆಗೋದಿಲ್ಲ.
1: ಹಾಗಾಗಿ ಬೆಳೆ ಬೆಳೆಯಂಗ ನಮ್ ಭೂಮಿ ಇರ್ಲಿ, ಮುಂಬರುವ ಪೀಳಿಗೆಗೂ ಕೂಡ ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ಒಂದು ನೆಲ ಇದ್ರೆ ಮುಂದಿನ ಪೀಳಿಗೆಯವರು ನಾವು ಹೇಗೆ ಈಗ ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಊಟ ಮಾಡ್ತೇವೋ ಮುಂದಿನವರು ಅದೇ ಬೆಳೀತಾರೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸುಧಾರಣೆ ಮಾಡಿಟ್ಟೇ ನಾವು ಹೋಗ್ಬೇಕಾಗತ್ತೆ. ಹೌದಲ್ಲ, ಈಗ ಮಣ್ಣಿನ ಈಗ ಸಾವಯವ ಇಂಗಾಲದಿಂದ ನಮಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ಇವೆ. ಯಾವ್ಯಾವ ಪ್ರಯೋಜನ ಇವೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
0: ಒಂದು ಏನಂತಂದ್ರೆ, ಮೇನ್ ಆಗಿ ಮುಖ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದಾಗಿದೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಮತ್ತೆ ಪ್ರೊಡಕ್ಷನ್ ಇವತ್ತಿದು ಒಂದು ಬೆಳೆದಷ್ಟೇ ಅಲ್ಲ, ನಾಳೆ ತೆಗೆಯುವ ಬೆಳೆಯಲ್ಲೂ ನಾವು ಉತ್ಪಾದನೆಯನ್ನ ಮಾಡಬೇಕು, ರೈತರ ಆದಾಯನ ನಾವು ಕಾಪಾಡ್ಕೋಬಹುದಾಗಿದೆ. ಮತ್ತೆ ಕೃಷಿ ಉತ್ಪಾದಕತೆ ಅಥವಾ ಆಹಾರ ಭದ್ರತೆ ನಮ್ಮ ಈ ಒಂದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸುವುದಂತೂ ಕೃಷಿಯಿಂದಲೇ ಆಗ

0: ಹಾಗಾಗಿ ನೀವು ಭೂಮಿಗೆ ಕೂಡ ನಾವು ಒತ್ತಡನೇ ಹಾಕಬೇಕಾಗುತ್ತೆ. ಏ ನಮ್ ಬೆಳೆ ಬೇಕು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೇವೆ, ನಮ್ ಬೆಳೆ ಬೇಕಂತ ನಾವು ಒತ್ತಡ ಹಾಕ್ತೇವೆ. ಹಾಗಾಗಿ ಭೂಮಿನೂ ಕೂಡ ತಾಳ್ಕೊಳ್ಳಲ್ಲ. ಹಾಗಾಗಿ ನೀವು ಏನು ನಮ್ಮ ಹಿರಿಯರು ಕಾಳಜಿ ವಹಿಸಿದಾರೋ ಅದ್ರ ಎರಡರಷ್ಟು ಬೆಳೆ ನಾವು ತೆಗಿತಾ ಇದ್ದೇವೆ. ಹಾಗಾಗಿ ಇನ್ನೂ ಎರಡರಷ್ಟು ಕಾಳಜಿ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಗಮನ ಕೊಡಬೇಕಾಗಿದೆ.
1: ಅದೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೆಳೆ ಎರಡರಷ್ಟು ತಗೋತಾ ಇದೀವಿ, ಆದ್ರೆ ಕಾಳಜಿಯನ್ನ ಕಡಿಮೆ ಮಾಡಿದೀವಿ.
0: ಹೌದು,
1: ಆ ಕಾಳಜಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಒಂದು ಈ ಒಂದು ಹವಾಮಾನ ಬದಲಾವಣೆಯನ್ನ ತಗ್ಗಿಸುವಲ್ಲೂ ನಾವು ಕೆಲಸ ಮಾಡುವುದಾಗಿದೆ. ಆಹಾರದ ಭದ್ರತೆಯನ್ನು ನಾವು ಕಂಡುಕೊಳ್ಳುವಂಥದ್ದು, ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲನೇ ಕೆಲಸ ಮಾಡ್ತಾ ಇರುವಂತದ್ದು, ಇದನ್ನ ನಾವು ಜಾಸ್ತಿ ಮಾಡುವಂತದ್ದು ತುಂಬಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ.
0: ಡಾಕ್ಟರ್ ಸಂಧ್ಯ ಅವರು, ಈಗ ನಾವು ಸಾವಯವ ಇಂಗಾಲದ ವಿಷಯ ತೆಗೆದುಕೊಂಡಾಗ ಭವಿಷ್ಯದಲ್ಲಿ ಯಾವ್ಯಾವ ಅವಕಾಶ ಮತ್ತೆ ಸವಾಲು ನಮ್ಮ ಎದುರಿಗೆ ಇರ್ತವೆ?
1: ಹೌದು, ಮಣ್ಣಿನ ವಿಜ್ಞಾನ ಮತ್ತೆ ಮಣ್ಣಿನ ನಿರ್ವಹಣೆಯಲ್ಲಿ ಅದರ ಭವಿಷ್ಯದಲ್ಲಿ ಹಲವಾರು ಹೊಸ ಅವಕಾಶಗಳು ಮತ್ತೆ ಸವಾಲುಗಳಿದಾವೆ. ಏನಂತಂತಂದ್ರೆ ಮೇಯ್ನ್ ಆಗಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಮಾಡುವಂಥದ್ದು, ಸುಸ್ಥಿರ ಕೃಷಿ ಪದ್ಧತಿಗಳು. ಇವಾಗ ಮಾಡ್ತಿರುವಂಥ ಕೃಷಿ ಪದ್ಧತಿಗಳು ಇನ್ನ ಸಾಲ್ತಾ ಇಲ್ಲ, ಇನ್ನ ಸಸ್ಟೈನೇಬಲ್ ಆಗಿ ಮಾಡುವಂಥದ್ದನ್ನ ನಾವು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ನಿಖರ ಕೃಷಿ ತಂತ್ರಜ್ಞಾನಗಳ ಬಳಕೆ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಇತ್ತೀಚೆಗೆ ಇಸ್ರೇಲ್ ಮಾದರಿ ಕೃಷಿ ಅಂತೆಲ್ಲ ಕೇಳ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ರೈತರು ಇತ್ತೀಚೆಗೆ ಅಳವಡಿಸಿಕೊಂಡಿರುವಂತ ಮೇನ್ ಆಗಿ ಹನಿ ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸಿಕೊಂಡಿದ್ದಾರೆ. ಆದರೆ ಕೆಲವೊಂದು ನಿಖರ ಕೃಷಿ ಮಣ್ಣು ಪರೀಕ್ಷೆ ಯಾರು ಮಾಡಿಸ್ತಾ ಇಲ್ಲ, ತುಂಬಾ ರೈತರು ಮಾಡಿಸ್ತಾ ಇಲ್ಲ. ನಿಖರ ಕೃಷಿಯಲ್ಲಿ ಇರುವಂತಹ ಒಂದು ಅದು ತಂತ್ರಜ್ಞಾನ ಯಾವುದು, ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಬೇಕೋ ಅಷ್ಟನ್ನೇ ರಾಸಾಯನಿಕ ಗೊಬ್ಬರದ ಮೂಲಕ ಪೂರೈಕೆ ಮಾಡುವಂಥದ್ದು. ಮತ್ತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ವಿಧಾನಗಳ ಅಭಿವೃದ್ಧಿ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಮಳೆ ಕಡಿಮೆ ಆಗಿದೆ, ಈ ಮಳೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ಯಾವ ರೀತಿ ಕೃಷಿ ವಿಧಾನಗಳನ್ನು ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಮುಂದಿರುವ ಸವಾಲಾಗಿದೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲ ಸಂಗ್ರಹಣೆ ಮಾಡಲು ಹೊಸ ತಂತ್ರಜ್ಞಾನಗಳ ಯಾವುದು ಸಂಶೋಧನೆ ಆಗಬೇಕು, ಜೊತೆಗೆ ಅಳವಡಿಸಿಕೊಳ್ಳುವ ತಂತ್ರಜ್ಞಾನಗಳು ಏನಿದಾವೆ ಅದನ್ನ ರೈತರು ಅಳವಡಿಸಿಕೊಳ್ಬೇಕು, ಸಂಶೋಧನೆಯೂ ಆಗಬೇಕು. ಮತ್ತೆ ಮಣ್ಣಿನ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಆಧುನಿಕ ತಂತ್ರಜ್ಞಾನಗಳ ಬಳಕೆಗಳು ನಮ್ಮ ಮುಂದೆ ಇರುವ ಸವಾಲಾಗಿದೆ. ಮತ್ತೆ ಭೂಕ್ಷೀಣತೆಯನ್ನು ತಡೆಗಟ್ಟುವ ಸಮಗ್ರ ಯೋಜನೆಗಳನ್ನೇ ಮಾಡಬೇಕಾಗಿದೆ. ಇವಾಗ ಕೃಷಿ ಅಂತಂದ್ರೆ ನಾವು ಯಾವುದೇ ದಿಟ್ಟಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗ್ಬೋದು, ರೋಗಗಳ ನಿರ್ವಹಣೆ ಆಗ್ಬೋದು, ಸಮಗ್ರ ನಿರ್ವಹಣೆಯನ್ನು ನಾವು ಕೈಗೊಳ್ಳೋದು, ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ಳೋದೇ ಇದಕ್ಕೆ ಮುಖ್ಯ ಒಂದು ಉತ್ತರವಾಗಿರ್ಬೋದು, ಅಥವಾ ಅದರಲ್ಲಿ ಅಭಿವೃದ್ಧಿನ ನಾವು ಮಾಡುವಂತದ್ದು ನಮ್ಮ ಮುಂದಿರುವ ಅವಕಾಶ ಮತ್ತೆ ಸವಾಲುಗಳು ಆಗಿದಾವೆ.
0: ಡಾಕ್ಟರ್ ಸಂಧ್ಯ ಅವರೇ, ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಸಾವಯವ ಇಂಗಾಲದ ವಿಷಯದ ಕುರಿತು ಯಾವ ತರ ಒಂದು ಸಂಶೋಧನೆ ಏನಾದರೂ ನಡೀತಿದೆಯಾ? ಹೆಂಗೆ
1: ಇವಾಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವಶೇಷಗಳು ಅಂತ ಹೇಳಿದೆ, ಬೆಳೆಗಳ ಉಳಿಕೆಗಳನ್ನ ಜಾಸ್ತಿ ಸುಡ್ತಾ ಇದ್ದಾರೆ, ಅದನ್ನ ನಾವು ಯಾವ ತರ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಅಥವಾ ಸಾವಯವವಾಗಿ ಮಣ್ಣಿಗೆ ಕೊಡಬಹುದು ಅನ್ನೋದನ್ನ ಒಂದು ಇತ್ತೀಚೆಗೆ ಬರ್ತಿರುವಂತದ್ದು ಬಯೋಚಾರ್ ಅನ್ನೋದು ಒಂದು ವಿಷಯ ಬರ್ತಾ ಇದೆ. ಬಯೋಚಾರ್ ಅಂತಂದ್ರೆ ಬೆಳೆ ಉಳಿಕೆಗಳನ್ನ ಸುಟ್ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇಂಗಾಲನ ಮಣ್ಣಿಗೆ ಸೇರಿಸುವಂತದ್ದು, ಸುಡೋದರ ಬದಲು ನಾವು ಇಂಗಾಲವನ್ನ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಎರಡನೇದು ಹಸಿರೆಲೆ ಗೊಬ್ಬರಗಳು, ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋದಕ್ಕೆ ತುಂಬಾ ಪ್ರಮುಖವಾಗಿ ಉತ್ತೇಜನ ನೀಡಲಾಗ್ತಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಎರೆಹುಳು ಗೊಬ್ಬರಗಳ ಬಳಕೆಯನ್ನ ಮಾಡುವಂತದ್ದು, ಅನೇಕ ರೀತಿಯ ಸಾವಯವ ಮೂಲಗಳಾಗಿರುವಂತಹ ಪೋಷಕಾಂಶಗಳನ್ನ ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಯಾವ ತರ ಅಭಿವೃದ್ಧಿ ಮಾಡಬಹುದು, ಇಳುವರಿಯನ್ನ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಅಥವಾ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನ ಆದಷ್ಟು ಸಂಶೋಧನೆಗಳು ತಂತ್ರಜ್ಞಾನಗಳು ಆಲ್ರೆಡಿ ರೈತರಿಗೆ ತಲುಪಿದಾವೆ, ಅದನ್ನ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ.
0: ಹೇಳ್ಬೇಕಂದ್ರೆ ಈಗ ಸಾವಯವ ಇಂಗಾಲ ಇದನ್ನ ನೀವು ಒಳ್ಳೆ ತರ ಉಪಯೋಗ ಮಾಡಿಕೊಳ್ಳೋದ್ರಿಂದ ಈ ಬರ ಸಂದರ್ಭದಲ್ಲಿ ಅಥವಾ ಮಳೆ ಬರದ ಸಂದರ್ಭದಲ್ಲಿ ಈ ಒಂದು ಕ್ರಮಗಳು ನಮ್ಮ ರೈತರಿಗೆ ನೆರವಿಗೆ ಬರ್ತವೆ. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳಿಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಕಡಿಮೆ ನೀರು ಇದ್ರೂ ಸಾಕು, ಅವರು ಬೆಳೆ ಬೆಳ್ಕೋಬಹುದು. ಮತ್ತೆ ಉತ್ತಮ ಬೆಳೆ ಫಸಲು ಕೂಡ ತಮಗೆ ಸಿಗುತ್ತೆ. ಹೌದಲ್ಲ, ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆ ಅವರೇ. ಪ್ರಸ್ತುತ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಇಂಗಾಲ ಇದರ ಮಹತ್ವ ಮತ್ತೆ ಇದ್ರ ಮಾಡೋದ್ರಿಂದ ತಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋ ವಿಷಯ ಕುರಿತು ಸಂಕ್ಷಿಪ್ತ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬಯಸ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: ನನ್ನ ದೂರವಾಣಿ ಸಂಖ್ಯೆ 9686851307. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ 9686851307. 7.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟ್ರಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಜಾಗತಿಕ ಕಂಪನಿಗಳನ್ನು ಭಾರತೀಯ ಪ್ರತಿಭೆಗಳು ಮುನ್ನಡೆಸುತ್ತಿರುವಾಗ ಭಾರತೀಯ ಉದ್ದಿಮೆಗಳು ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯ ಶ್ರೀರಾಮ್ ವಾಣಿಜ್ಯ ಕಾಲೇಜು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಕೃತಕ ಬುದ್ದಿಮತ್ತೆ, ಡ್ರೋನ್ ತಂತ್ರಜ್ಞಾನ ಮತ್ತು ಯೂನಿಕಾರ್ನ್ಗಳನ್ನು ನಿರ್ಮಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಶೇಕಡಾ 7.8% ತ್ರೈಮಾಸಿಕ ಬೆಳವಣಿಗೆ ಸಾಧಿಸಿದೆ ಎಂದು ಪ್ರಧಾನಿ ಮೇಕ್ ಇನ್ ಇಂಡಿಯಾ ಮೂಲಕ ದೇಶದ ರಕ್ಷಣಾ ಉತ್ಪಾದನೆ 2 ಲಕ್ಷ ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ಫೋನ್ ರಫ್ತು 2.5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ರಫ್ತು ಕೂಡ 40,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಶೇಕಡಾ 100ರಷ್ಟು ರೈಲ್ವೆ ವಿದ್ಯುದೀಕರಣ ಸಾಧಿಸಲಾಗಿದ್ದು, ಕ್ಷಿಪ್ರ ಮೂಲಸೌಕರ್ಯ ವಿಸ್ತರಣೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳು ಯುವ ಸಮೂಹಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿಜೀವನಕ್ಕೆ ಸಿದ್ದಗೊಳಿಸುವುದಕ್ಕೆ ಸೀಮಿತವಾಗದೆ ಪ್ರಜಾಪ್ರಭುತ್ವ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಗಮನಹರಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಗುವಾಹಟಿಯಲ್ಲಿಂದು ನಡೆದ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಪ್ರಗತಿಗೆ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ ಮತ್ತು ಚಾರಿತ್ರ ನಿರ್ಮಾಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚುತ್ತಿರುವುದನ್ನು ಶ್ಲಾಘಿಸಿದ ಅವರು, ಇದು ನಾರಿಶಕ್ತಿಯ ನೈಜ ಪ್ರತಿಬಿಂಬವಾಗಿದೆ ಹಾಗೂ ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಹಾದಿ ಸುಗಮವಾಗಲಿದೆ ಎಂದರು. 2029 ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ದ ರಾಷ್ಟವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೋವಾ ಪ್ರವಾಸದಲ್ಲಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, 2019 ಕೇಂದ್ರ ಸರ್ಕಾರ ಕಾನೂನು ಅನುಷ್ಠಾನ, ಗುಪ್ತಚರ ಮಾಹಿತಿ ವಿನಿಮಯ, ಆರ್ಥಿಕ ತನಿಖೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಗಣನೀಯವಾಗಿ ಬಲಪಡಿಸಿವೆ ಎಂದರು. ಗುಪ್ತಚರ ಮತ್ತು ಕಾರ್ಯಾಚರಣೆ ಆಧಾರಿತ ಕಾನೂನು ಜಾರಿ, ಸಿಂಥೆಟಿಕ್ ಮತ್ತು ಪ್ರಿಕರ್ಸರ್ನ ಮಾದಕ ವಸ್ತು ನಿಯಂತ್ರಣ, ಮಾದಕ ವಸ್ತುಗಳ ಬೇಡಿಕೆ ಮತ್ತು ಹಾನಿ ತಗ್ಗಿಸುವಿಕೆ ಹಾಗೂ ಸಾಮರ್ಥ್ಯಾಭಿವೃದ್ಧಿ ಮತ್ತು ವಿವಿಧ ಇಲಾಖೆಗಳ ಸಮನ್ವಯತೆ ಎಂಬ 4 ಪ್ರಮುಖ ಅಂಶಗಳನ್ನು ಈ ನೂತನ ಮಾರ್ಗಸೂಚಿ ಆಧರಿಸಿದೆ ಎಂದು ಸಚಿವರು ತಿಳಿಸಿದರು. ಮುಂಬರುವ 3 ವರ್ಷಗಳಲ್ಲಿ 100 ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಮಾದಕ ವಸ್ತು ಜಾಲ ಧ್ವಂಸಗೊಳಿಸುವುದು, ವಿದೇಶಗಳಲ್ಲಿರುವ 100 ಮಾದಕ ದ್ರವ್ಯ ಅಪರಾಧಿಗಳನ್ನು ಭಾರತಕ್ಕೆ ಹಸ್ತಾಂತರಿಸುವುದು ಮತ್ತು 100 ಅಕ್ರಮ ಮಾದಕ ದ್ರವ್ಯ ಪ್ರಯೋಗಾಲಯಗಳನ್ನು ನಾಶಪಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕರಿಸಿದ ಸಮಾನ ಕ್ಷೇತ್ರ ವಿಶ್ವ ಭೂಪಟ ಕುರಿತ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಗ್ಲೋಬಲ್ ಕಾರ್ಟೋಗ್ರಾಫಿಕ್ ಪ್ರಾತಿನಿಧ್ಯವನ್ನು ಮರುಸರಿದೂಗಿಸುವುದು ಮತ್ತು ವಿಶ್ವದ ಪ್ರದೇಶಗಳ ವಿಶೇಷವಾಗಿ ಆಫ್ರಿಕಾದ ಸಮಾನ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಎಂಬ ಶೀರ್ಷಿಕೆಯ ನಿರ್ಣಯವನ್ನು ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 4 ಅಂಗೀಕರಿಸಿದೆ. ಸಂಸದೀಯ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಭಾರತದ ಸಂಪೂರ್ಣ ಸಾರ್ವಭೌಮ ಭೂಪ್ರದೇಶವನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಭೂಪಟಕ್ಕೆ ಅನುಗುಣವಾಗಿಯೇ ಚಿತ್ರಿಸಬೇಕು ಎಂದು ಪ್ರತಿಪಾದಿಸಿದರು. ಯಾವುದೇ ರೀತಿಯ ತಪ್ಪಾದ ಅಥವಾ ದಾರಿ ತಪ್ಪಿಸುವ ನಕ್ಷೆಗಳ ಚಿತ್ರಣವನ್ನು ದೇಶವು ಒಪ್ಪಿಕೊಳ್ಳುವುದಿಲ್ಲ ಎಂದ ಅವರು, ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟ ಹಾಗೂ ಶಕ್ತಿಯುತವಾಗಿದೆ ಎಂದು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದ್ದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನೀಡಿರುವ ಮಾಹಿತಿಯಂತೆ 4 ಜನರನ್ನು ಟ್ರಾಮಾ ಸೆಂಟರ್ಗೆ ಕರೆತರಲಾಗಿದ್ದು ಅವರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಸ್ಥಳೀಯ ದೆಹಲಿ ಪೊಲೀಸರು ಈವರೆಗೆ 6 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯ ವಿಚಾರಣೆ ವೇಳೆ ಈ ಕಟ್ಟಡವು ಸುಮಾರು 40-50 ವರ್ಷಗಳಷ್ಟು ಹಳೆಯದಾಗಿದ್ದು ಘಟನೆ ಸಂಭವಿಸಿದ ಸಮಯದಲ್ಲಿ ಕಟ್ಟಡದ ತಳಮಹಡಿಯಲ್ಲಿ ಕೆಲವು ದುರಸ್ತಿ ಕಾಮಗಾರಿಗಳು ನಡೆಯುತ್ತಿದ್ದವು ಎಂದು ತಿಳಿದುಬಂದಿದೆ. ದುರಂತ ಸಂಭವಿಸಿದ ಸ್ಥಳದಲ್ಲಿ ದೆಹಲಿ ಅಗ್ನಿಶಾಮಕ ದಳವು 18 ಅಗ್ನಿಶಾಮಕ ವಾಹನಗಳನ್ನು ನಿಯೋಜಿಸಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಶೀಘ್ರ ರಕ್ಷಣಾ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು ದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೇರಿದಂತೆ ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಸಂಪೂರ್ಣ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ದೆಹಲಿ ಉಪರಾಜ್ಯಪಾಲ ತರಂಜಿತ್ ಸಿಂಗ್ ಸಂಧು ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಕ್ಕದ ಕಟ್ಟಡವನ್ನು ಖಾಲಿ ಮಾಡಿಸಲಾಗಿದ್ದು ಸಿಲುಕಿರುವವರನ್ನು ಸುರಕ್ಷಿತವಾಗಿ ರಕ್ಷಿಸಲು ಹಾಗೂ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ನೀಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಈ ನಡುವೆ ಕಟ್ಟಡ ಕುಸಿತ ಘಟನೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿಗದಿತ ಗೋವಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ 8-10 ರವರೆಗೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಅವರು ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಳಿಕ ಅವರು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ. ಸ್ಥಳೀಯ ಜೀವ ವೈವಿಧ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಅಧಿಕೃತವಾಗಿ ದಾಖಲಿಸಲು ಸ್ಥಳೀಯ ಹಂತದ ಯೋಜನೆಗಳು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆದ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೀವ ವೈವಿಧ್ಯ ಸಮಿತಿಗಳ 16ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಸುದೀರ್ಘ ಪರಿಸರ ಸ್ನೇಹಿ ಪರಂಪರೆ ಮತ್ತು ತತ್ವಗಳನ್ನು ಸ್ಮರಿಸಿ ಮಿಷನ್ ಲೈಫ್, ಏಕ್ ಪೇಡ್ ಮಾ ಕೆ ನಾಮ್, ಅಮೃತ್ ಸರೋವರ್ ಹಾಗೂ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮಗಳಂತಹ ಕೇಂದ್ರ ಸರ್ಕಾರದ ಪ್ರಮುಖ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಉಲ್ಲೇಖಿಸಿದರು. ಆಫ್ರಿಕಾದ ದ್ವೀಪ ರಾಷ್ಟವಾದ ಕೇಪ್ ವರ್ಡೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೊಗೋ ದ್ವೀಪದ ಅತ್ಯಂತ ಕಡಿದಾದ ಕ್ಯಾಂಪನಾಸ್ ಡಿ ಸಿಮಾ ಪರ್ವತ ಮಾರ್ಗದಲ್ಲಿ ಪ್ರಯಾಣಿಕರ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ದುರಂತ ಸಂಭವಿಸಿದೆ. ಈಜಿಪ್ಟ್ನ ಎಲ್ ಅಲಮೇನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಇದೇ 8-10 ರವರೆಗೆ ನಡೆಯಲಿರುವ ಎಲ್ ಅಲಮೇನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಈ ವಾಯು ಪ್ರದರ್ಶನದಲ್ಲಿ ಸಾರಂಗ್ ತಂಡವು ಅತ್ಯಂತ ನಿಖರತೆ, ವೃತ್ತಿಪರತೆ ಹಾಗೂ ವಿಮಾನ ಹಾರಾಟದ ಕೌಶಲ್ಯಗಳನ್ನು ಪ್ರದರ್ಶಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೆ ಜಿ ಟಿಂಗ್ ಮತ್ತು ರೆನ್ ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 7:46. ಇನ್ನೀಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇರೋದು ನಾಗಶ್ರೀ.

ಇವತ್ತಿನ ಒಲವಿನ ಆಲಾಪದಲ್ಲಿ ನಾವು ತುಂಬಾ ಇಷ್ಟಪಡುವಂತಹ, ಕಾಡುವಂತಹ, ಹಾಗೆ ಪ್ರೀತಿಸುವಂತಹ ಗೀತೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ಹಾಡುಗಳೇ ಹೀಗೆ ಅಲ್ವಾ, ಯಾವತ್ತೋ ಒಂದಿನ ಕೇಳ್ತೀವಿ, ಕೇಳಿದಾಗ ಅಷ್ಟೇನು ಸೊಗಸು ಅಂತ ಅನ್ಸಿರೋದಿಲ್ಲ, ಮತ್ತಿನ್ಯಾವತ್ತೋ ಒಂದಿನ ಕೇಳ್ತೀವಿ, ಆ ಹಾಡಿನ ಮೇಲೆ ಒಂಥರ ಪ್ರೀತಿ ಹುಟ್ಟತ್ತೆ, ಮತ್ತಿನ್ನೊಂದ್ಸಲ ಕೇಳೋಷ್ಟೊತ್ತಿಗೆ ಹುಚ್ಚು ಹಿಡಿಸೋಷ್ಟು ಇಷ್ಟ ಆಗ್ಬಿಟ್ಟಿರತ್ತೆ. ಕೆಲವೊಂದು ಗೀತೆಗಳು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಇಷ್ಟ ಆಗ್ತಾ ಹೋದ್ರೆ, ಇನ್ನು ಕೆಲವು ಗೀತೆಗಳು ಅಚಾನಕ್ಕಾಗಿ ನಮಗೆ ಎದುರಿಗೆ ಸಿಕ್ಕ ತಕ್ಷಣವೇ ನಮ್ಮಲ್ಲಿ ಪ್ರೀತಿಯ ಹೂವೊಂದನ್ನ ಅರಳಿಸಿರತ್ತೆ. ಆ ಹಾಡು ಬಂದಾಗ್ಲೆಲ್ಲ, ಆ ಹಾಡು ಕೇಳಿದಾಗ್ಲೆಲ್ಲ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ ಅಂತ ಅನ್ಸೋಂತ ಭಾವ. ನಿಮಗೂ ಕೂಡ ಎಷ್ಟೋ ಗೀತೆಗಳು ಹೀಗೆಯೇ ಇರಬಹುದು, ಹೀಗೆಯೇ ಇಷ್ಟವಾಗಿರಬಹುದು, ಕಾಡಿರಬಹುದು, ಮತ್ತೆ ಇಂತಹ ಹಾಡುಗಳನ್ನ ಗುನುಗ್ತಾನೆ ಎಷ್ಟೋ ದಿನಗಳನ್ನ ನೀವು ಕಳೆದಿರಬಹುದು.

ಇದು ಬಹುಶಃ ಪ್ರತಿಯೊಬ್ಬ ಸಂಗೀತ ಪ್ರೇಮಿಗೂ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗೂ ಅನುಭವಕ್ಕೆ ಬಂದಿರಬಹುದು. ಒಂದು ಹಾಡು ಅಂದ್ರೆ ಬರೀ ಹಾಡು ಮಾತ್ರ ಅಲ್ಲ, ಅದರ ಜೊತೆಗೆ ಹಲವಾರು ನೆನಪುಗಳು ನಮಗೆ ಸೇರ್ಕೊಂಡಿರುತ್ತೆ. ಆ ಹಾಡನ್ನ ಮೊದಲ ಸಲ ಕೇಳಿದಂತಹ ಸಂದರ್ಭ ಇರಬಹುದು, ಆ ಸಿನಿಮಾ ಇರಬಹುದು, ಆ ಚಿತ್ರದ ನಟ ನಟಿಯ ಕುರಿತಾಗಿ ನಮಗೆ ಇರುವಂತಹ ಅಭಿಮಾನ, ಅಥವಾ ಗಾಯಕ ಗಾಯಕಿಯ ದನಿಯಲ್ಲಿರುವಂತಹ ಮಾಂತ್ರಿಕತೆ, ಅಥವಾ ಆ ಒಂದು ಹಾಡು ಇಡಿಯಾಗಿ ನಮ್ಮ ಪ್ರೀತಿಪಾತ್ರರಿಗೆ ನಾವು ಕೇಳಿಸಿದಾಗಿನ ಅವರ ರಿಯಾಕ್ಷನ್, ಈ ರೀತಿ ಬೇರೆ ಬೇರೆ ಕಾರಣದಿಂದಾಗಿ ಪ್ರತಿ ಗೀತೆಯು ಅನನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ.

ಇಬ್ಬರಿಗೆ ಒಂದೇ ಗೀತೆ ಇಷ್ಟ ಇರಬಹುದು, ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಇಷ್ಟ ಆಗಿರತ್ತೆ ಅನ್ನೋದಂತೂ ಸತ್ಯ ಅಲ್ವಾ? ನಾವೆಷ್ಟೋ ಸಲ ನನ್ನ ಹಾಡು ನಿನ್ನ ಹಾಡು ಅಂತೆಲ್ಲ ಜಗಳ ಆಡ್ತಾ ಇದ್ದಿದ್ದೆ ಎಷ್ಟು ಸುಳ್ಳು, ಎಷ್ಟು ಹುಡುಗಾಟಿಕೆಯ ವಿಷಯ ಅಂತ ಇವಾಗ ಅನ್ಸುತ್ತೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಂತೂ ನಮ್ಮಿಷ್ಟದ ನಮ್ಮ ಪ್ರೀತಿಯ ಗೀತೆಗಳನ್ನ ನಾವು ನಮ್ಮದು ಅಂತಲೇ ಅಂದ್ಕೊಳ್ತಾ ಇದ್ವಿ. ಮತ್ತೆ ಅಷ್ಟು ಪ್ರೀತಿಯಿಂದ ಜತನದಿಂದ ನಾವು ಅಭಿಮಾನದಿಂದ ಆ ಗೀತೆಯ ಕುರಿತಾಗಿ ಮಾತಾಡ್ತಾ ಇದ್ವಿ, ವಾಪಸ್ ಹಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಿದ್ವಿ. ಹಾಡುಗಳ ಬಗ್ಗೆ ಮಾತಾಡಿದಷ್ಟು ಕೂಡ ಮುಗಿಯದಷ್ಟು ಪ್ರೇಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬಹುದು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಆ ಬಗೆಯ ನನ್ನ ಒಲವಿನ ಗೀತೆಗಳನ್ನ ನಿಮಗಾಗಿ ಕೇಳಿಸಿದ್ದೇನೆ. ಈ ಗೀತೆಗಳು ನಿಮಗೂ ಕೂಡ ಪ್ರಿಯವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೊಂದಿಲ್ಲ.

0: ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ.
1: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತು ಮಾತಿನ ಮಧ್ಯೆ, ಹಾಡು ಹಾಡುಗಳ ಮಧ್ಯೆ ಎಷ್ಟೆಲ್ಲ ವಿಷಯಗಳಿತ್ತು, ಮತ್ತೆ ಅವುಗಳನ್ನೆಲ್ಲ ನಾವು ಮಾತಾಡದೇನು ಒಬ್ಬರಿಂದ ಮತ್ತೊಬ್ಬರಿಗೆ ದಾಟಿಸುವಂತಹ ಪ್ರಯತ್ನ ಆಯಿತು ಅಂತ ಅನ್ಸುತ್ತೆ. ಎಷ್ಟೋ ಸಲ ನಾವು ಮಾತಿನಲ್ಲಿ ಹೇಳೋದಕ್ಕೆ ಆಗದೆ ಇರೋದನ್ನ ಹಾಡುಗಳ ಮೂಲಕ ಹೇಳಿರ್ತೀವಿ, ಮತ್ತೆ ಹಾಡುಗಳು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ಮನಸ್ಸಿನಲ್ಲಿ ಉಳಿದಂತಹ ಮೌನ ಸಾಧ್ಯವಾಗಿಸಿರುತ್ತೆ. ಅಂದರೆ ಪ್ರತಿ ಹಾಡು ಕಟ್ಟಿಕೊಡುವಂತಹ ಅನುಭವದ ಮೂಲಕ ಅದು ನಮ್ಮ ಜೊತೆಯಾಗಿ ಮಾತಾಡಿರುತ್ತೆ. ಆದರೆ ಆ ಮಾತಿಗೆ ಅಕ್ಷರದ ಪದದ ಹಂಗೂ ಇರೋದಿಲ್ಲ ಅಷ್ಟೇ.

0: ಸ್ನೇಹಿತರೆ, ಇದುವರೆಗೂ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಥ್ಯಾಂಕ್ ಯು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 9:16 ಆತ್ಮೀಯರು, ಇನ್ನೀಗ ಕಾರ್ಯಕ್ರಮ ಸುಕೂನ್ ಕಿ ಪಲ್. ಈ ಭಾನುವಾರದ

ಈ ಹೊತ್ತಿನ ಅಸುಕುನ್ ಕಿಬಲ್ ಕಾರ್ಯಕ್ರಮದಲ್ಲಿ ಸುಂದರವಾದಂಥ ಪ್ರೀತಿಯ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ ಕೇಳ್ತಾ ಇರಿ. ಸ್ಟೇಟ್ಯೂ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

9:28:45 ಈ ಹೊತ್ತಲ್ಲಿ ಪ್ರೀತಿಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಪ್ರೀತಿ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಎಲ್ಲೋ ಇರುವಂತಹ ಎರಡು ಹೃದಯಗಳ ಬೆಸಿಗೆ. ಪ್ರೀತಿ ಅಂತ ಹೇಳಿದ್ರೆ ಕೇವಲ ಎರಡೇ ಎರಡು ಅಕ್ಷರಗಳಲ್ಲ, ಅದು ನಮ್ಮೆಲ್ಲ ಭಾವನೆಗಳ ಮಹಾಪೂರ.

9:43 ನಿಮಿಷಗಳಾಗಿರುವಂತಹ ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ ಸುಕೂನ್ ಕಿ ಪಲ್. ಆಹಾ, ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಿಲ್ಲ. ಹಾಗೇನೆ ಪ್ರೀತಿಯ ಗೀತೆಗಳನ್ನ ಕೇಳ್ತಾ ಇದ್ರೂ ಸಹ ಸಮಯದ ಪರಿವೇ ಆಗೋದಿಲ್ಲ. ಪ್ರೀತಿ ಜೊತೆಗಿನ ಪಯಣ ಸದಾ ಅನನ್ಯವಾದದ್ದು, ಅಮೋಘವಾದದ್ದು. ಮತ್ತಷ್ಟು ಮಗದಷ್ಟು ಸುಂದರ ಪ್ರೀತಿಯ ಗೀತೆಗಳು ಇಂದಿನ ಸುಕೂನ್ ಕಿಪಲ್ ಕಾರ್ಯಕ್ರಮದಲ್ಲಿ.

ಸುಗೂನ್ ಕಿಬಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಪ್ರೀತಿಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ನಂಬರ್ ನಿಮಗೆ 10062 ಇವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಶಾಂತಾಚಾರ ಬಡಿಕೆರೆ ಅವರು ಕೊಕ್ಕನೂರಿನಿಂದ, ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ, ಸೌಭಾಗ್ಯ ಅವರು ರಾಜನಕುಂಟಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿಯಿಂದ, ನಾಗೇಂದ್ರ ಅವರು ತಾವರೆಕೆರೆಯಿಂದ, ಕಲಬುರಗಿ ಜಿಲ್ಲೆ ಗಡಗಂಚೆಯಿಂದ ಧರ್ಮಣ್ಣ ಧನ್ಯವರ ಸಂದೇಶ ಬಂದಿದೆ. ನಂಬರ್ ನಿಮಗೆ 24982 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಹಾಡುಗಳನ್ನು ಕೇಳ್ತಾ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಬಿ ಎಚ್ ಅವರು ದೇವನದುರ್ಗ ಇಲ್ಲಿಂದ, ಇವರ ಜೊತೆಗೆ ಬಹರೆಯಿಂದ ಪದ್ಮಾ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಅನಂತಕುಮಾರ್ ಅವರು, ಶ್ರೀಧರ್ ಅವರು ಪದ್ಮಾ ಅವರ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಳಕಲ್ನಿಂದ ನಾಗಪ್ಪ ಅವರ ಸಂದೇಶ ಬಂದಿದೆ. ಪುಷ್ಪ ಶಾಂತಭಾಗ್ ಅವರು ಗದಗ್ನ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ನಂಬರ್ ನಿಮಗೆ 25146 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು, ಫಣೀಂದ್ರ ವಿನೋಬ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ಈ ಭಾನುವಾರದ ವಿಶೇಷ ಸುಕೂನ್ ಕಿಬ್ಬಲ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ಆಚೆ ರೂಪಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 10:02. ಇವತ್ತು ಕನಸಿನ ಲೋಕಕ್ಕೆ ಜಾರುವಂತಹ ಹೊತ್ತು. ಈ ಕನಸಿನ ಲೋಕದಲ್ಲಿ ಒಂದಷ್ಟು ಸುತ್ತು ಇಂದಿನ ಭಾನುವಾರದ ಹೊತ್ತು. ಪ್ರೀತಿಯ ಕೇಳ್ಕರೆ, ಇಂದಿನ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಿಮ್ಮ ಜೊತೆಯಾಗಿ ಕನಸಿನ ಪಯಣದಲ್ಲಿ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಕಾರ್ಯಕ್ರಮದ ಮೊದಲಿಗೆ ಒಂದು ಸುಂದರವಾದಂಥ ಗೀತೆಯನ್ನು ಪ್ಲೇ ಮಾಡ್ತೀನಿ. ಹಾಡಿನ ನಂತರ ನಿಮಗೆ ಪ್ರಶ್ನೆ ಕಾಯ್ತಾ ಇರುತ್ತೆ. ಪ್ರಶ್ನೆಯನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನ ಮಾತುಗಳು, ಆ ಕನಸಿನ ಮಾತುಗಳು ಹರಿದು ಬರಲಿ. ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ಬ್ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಆಹಾ, ಬಾರಿ ಬಾರಿ, ನನ್ನವಳೆ ಅಂತ ಕರೀತಾ ಅವಳು ಮಾಡಿದಂತಹ ಮೋಡಿಯನ್ನ, ಅವಳ ಜಾದುವನ್ನ, ಅವಳ ರೂಪರಾಶಿಯನ್ನ ಹೊಗಳುವಂತಹ ಪರಿ ಅದೆಷ್ಟು ಚೆನ್ನಾಗಿದೆ ಅಲ್ವಾ? ಆತ್ಮೀರೆ, ಇಂದಿನ ಕನಸಿನ ಲೋಕದ ಪಯಣ ಈ ಮೋಡಿಯ ಜೊತೆ ಜೊತೆಗೆ. ನಮ್ಮ ಕೇಳುಗರಲ್ಲಿ ನಾನು ಕೇಳೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಮವರು ನಿಮಗೆ ಮಾಡಿದಂಥ ಆ ಮೋಡಿ ಯಾವುದು, ಆ ಜಾದು ಯಾವುದು, ಯಾವ ಜಾದುವನ್ನು ಮಾಡಿ ನಿಮ್ಮನ್ನು ಅವರ ಹತ್ತಿರ ಅಷ್ಟು ಸುಭದ್ರವಾಗಿ ಉಳಿಸ್ಕೊಂಡಿದ್ದಾರೆ? ಯಾವ ಜಾದುಗೆ ನೀವು ಮರಳಾಗಿದ್ದೀರಿ? ಯಾವ ಮೋಡಿಗೆ ನೀವು ಬಯಸ್ತಾ ಇದ್ದೀರಿ? ಇದೆಲ್ಲವನ್ನ ತಿಳ್ಕೊಳ್ಳುವಂತ ಕುತೂಹಲ ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸೊ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ 9400910013. ಈ ಸಂಖ್ಯೆಗೆ ನಿಮ್ಮೆಲ್ಲರ ಆ ಮನಸ್ಸಿನ ಕನಸಿನ ಮಾತುಗಳು ಹರಿದು ಬರಲಿ. ನಿಮ್ಮವರು ನಿಮಗೆ ಮಾಡಿದಂತಹ ಆ ಮೋಡಿ, ಆ ಜಾದು, ಅದರ ಪರಿ ಯಾವುದು ಅನ್ನೋದನ್ನ ನೀವು ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ಅದು ನಿಜವಾದರೂ ಪರವಾಗಿಲ್ಲ, ಕಲ್ಪನೆ ಆದರೂ ಪರವಾಗಿಲ್ಲ, ನಿಜವಾಗ್ಲೂ ನಡೆದಿದ್ದಾದರೂ ಸರಿ, ಕನಸಿನಲ್ಲಿ ಬಂದಿದ್ದಾದರೂ ಸರಿ, ಯಾವುದಾದ್ರೂ ಪರವಾಗಿಲ್ಲ ಅಪ್ಪ, ನನಗೂ ಕೂಡ ತಿಳ್ಕೊಳ್ಳುವಂತ ಕುತೂಹಲ. ಎಲ್ಲೋ ಬಿಡಿ ಕೇಳ್ತಾ ಇರಿ, ಮತ್ತಷ್ಟು ಕನಸಿನ ಲೋಕದ ಜೊತೆಗೆ ಸುತ್ತಾಡೋಣ ನಮ್ಮ ಕೇಳುಗರ ಜೊತೆ ಜೊತೆಗೆ. ಕೇಳ್ತಾ ಇರಿ, ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಕನಸಿ ಲೋಕ ಕನಸಿನ ಲೋಕ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರು ಈಗಾಗಲೇ ಸಂದೇಶಗಳನ್ನ ರವಾನಿಸ್ತಾ ಇದ್ದಾರೆ. ನಾನು ನಮ್ಮ ಕೇಳುಗರನ್ನ ಕೇಳಿದ್ದೆ, ನಿಮ್ಮನ್ನ ಮೋಡಿ ಮಾಡಿದಂತಹ, ನಿಮ್ಮನ್ನ ಜಾದುಗೊಳಿಸಿದಂತಹ ಆ ನಿಮ್ಮವರ ಆ ಕಲೆ ಯಾವುದು, ಆ ಪರಿ ಯಾವುದು, ಯಾವ ವಿಚಾರಗಳಿಗೆ ಯಾವ ವಿಷಯಕ್ಕೆ ನಿಮ್ಮವರಿಂದ ನೀವು ಮೋಡಿಗೆ ಒಳಗಾಗಿದ್ದೀರಿ? ಕನಸಿನ ಲೋಕದ ಈ ಪಯಣದಲ್ಲಿ ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5655 ಇವರು ಹೇಳ್ತಾ ಇದ್ದಾರೆ, ನನ್ನವಳು ನನ್ನ ಹತ್ತಿರ ಇದ್ದರೆ ಅದೇನೂ ಗೊತ್ತಿಲ್ಲ, ಅದೇ ಒಂದು ರೀತಿ ಮೋಡಿ, ಅದೇ ಒಂದು ರೀತಿ ಜಾದು ಅಂತ. ಹತ್ತಿರ ಇದ್ರೆ ಮೋಡಿ, ಜಾದು ಇಲ್ಲ, ಹೇಗಾಗುತ್ತೆ? ವಿಷಯ ಸಂಕ್ಷಿಪ್ತವಾಗಿ ಹೇಳಲಿಲ್ಲ ಅಪ್ಪ, ಆದರೂ ಕೂಡ ಇವರ ಹತ್ತಿರದಲ್ಲಿ ಇವರು ಬಯಸುವಂತಹ ಆ ಜಾದು ಇವರಿಗೆ ಮತ್ತಷ್ಟು ಮಗದಷ್ಟು ಲಭಿಸಲಿ. ಕೇಳಿದರೆ ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9890103.

10:19 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕದ ಪಯಣದಲ್ಲಿ ಸಾಗ್ತಾ ಇದ್ದೀವಿ. ನಮ್ಮ ಕೇಳುಗರನ್ನ ಕೇಳಿದ್ದೆ ತುಂಬ ಕುತೂಹಲದಿಂದ, ನಿಮ್ಮವರು ನಿಮಗೆ ಮಾಡಿದಂಥ ಆ ಮೋಡಿ ಆ ಜಾದು ಯಾವುದು ಅಂತ. ಕಾರ್ಯಕ್ರಮ ಕೇಳ್ತಾ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ಅಂತೂ ಇಂತೂ ನಮ್ಮ ಮನದಾಳದ ಅಂತರಂಗದಲ್ಲಿ ಹೊದಗಿದಂಥ ಪ್ರೇಮದ ಅಂದಿನ ಕನಸುಗಳನ್ನ ನಮ್ಮ ಮುಂದೆ ಎಲ್ಲರ ಮುಂದೆ ತೆರೆದಿಡೋದಕ್ಕೆ ಹೇಳ್ತಾ ಇದ್ದೀರಾ. ಇದು ಕನಸಿನ ಅಥವಾ ಕಲ್ಪನೆಯ ಅನಿಸಿಕೆ ಖಂಡಿತ ಅಲ್ಲ. ನಮ್ಮ ದೂರದ ನಂತರದಲ್ಲಿ ನನ್ನ ಕನಸಿನ ಕನ್ಯೆಯ ಮುಗುಳುನಗೆ ಮುಂಗುರುಳ ಹಾರಾಟದ ನೆನಪುಗಳು ಪದೇ ಪದೇ ನನ್ನ ಕಾಡಿ ಮೋಡಿ ಮಾಡಿದ ಅಂತಿಮ ನೆನಪನ್ನ ಇವತ್ತು ನಿಮ್ಮ ಮುಂದೆ ಹೇಳಲೇಬೇಕಾದಂತ ಪ್ರಸಂಗ ಬಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ನಾನು ನನ್ನ ಮನಸ್ಸನ್ನ ಅವಳಿಗೆ ಕೊಡ್ಲಿಲ್ಲ, ಅವಳೇ ಮೊದಲು ಕದ್ದು ಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ವೇ, ಕದ್ದಿರುವಂತ ಆ ಮನಸ್ಸನ್ನ ಅವರು ಬಳಿಯಾದ್ರೂ ಜಪಾನ್ವಾಗಿ ಇಟ್ಕೊಳ್ಳೋದಿಕ್ಕೆ ಹೇಳಿ. ಇನ್ನು ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಯಾರು ಅಂತ ಹೇಳಿದ್ರೆ ಶಾಂತಾಚರ ಬಡಿಗೇರ ಅವರು. ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಇಷ್ಟವಾಗ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇವರ ಜೊತೆಗೆ ನನ್ನಾಕೆ ಅವಳ ತಾಳ್ಮೆ ಪ್ರೀತಿ ಕಾಳಜಿ ನನ್ನ ಗೆಳತಿ ನನ್ನ ಪ್ರೀತಿ ನನ್ನ ತಾಯಿ ಎಲ್ಲವೂ ಸಹ ಅವಳೇ ಅಂತ ಹೇಳ್ತಾ ಇದ್ದಾರೆ ಮಂಜು ಅವರು ದಾವಣಗೆರೆ ಇಲ್ಲಿಂದ. ಅವಳ ಪ್ರೀತಿ ಅವಳ ಕಾಳಜಿ ಇವರನ್ನು ಎಷ್ಟರ ಮಟ್ಟಿಗೆ ಮೋಡಿ ಮಾಡಿರಬೇಕು ಅಲ್ವಾ. ಇನ್ನು ಕಾರ್ಯಕ್ರಮ ಕೇಳ್ತಾ ನನ್ನನ್ನು ನಮ್ಮ ಮನೆಯವರ ಚಿಕ್ಕಮಗಳೂರಿನ ಕಾಫಿ ಕಿತ್ತಲೆ ತೋಟದಲ್ಲಿ ಮೋಡಿ ಮಾಡಿ ಖುಷಿ ಕೊಟ್ಟರು. ಆ ಕ್ಷಣ ನಿಜವಾಗ್ಲೂ ಮಧುರ ಅಂತ ಹೇಳ್ತಾ ಇದ್ದಾರೆ. ಆಹಾ, ಆ ನೆನಪು ಆ ಮಧುರವಾದಂಥ ಗಳಿಗೆ ಮತ್ತೆ ಮತ್ತೆ ನಿಮ್ಮದಾಗ್ಲಿ. ಈ ಸಂದೇಶವನ್ನು ಕಳಿಸ್ಕೊಟ್ಟಿರೋರು MD ಕೃಷ್ಣ ಅವರು, ಶ್ರೀರಾಮ್ಪುರ ಮೈಸೂರು ಇಲ್ಲಿಂದ.

ನಿಮ್ಮವರ ಯಾವ ಮೂಡಿಕೆ ಯಾವ ಜಾತಿಗೆ ನೀವು ಮರಳಾಗಿದ್ದೀರಿ ಅಂತ ಕೇಳಿದ್ದೆ. ನಮ್ಮ ಕೇಳುಗರು ಅವರ ಮನಸ್ಸಿನ ಮಾತುಗಳನ್ನ ಸಂದೇಶದ ಮುಖಾಂತರ ಕಳಿಸ್ತಾ ಇದ್ದಾರೆ. ಕನಸಿನ ಲೋಕದ ಈ ಪಯಣದಲ್ಲಿ ಅನುಷ ಅವರ ಸಂದೇಶವನ್ನ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನನಗೆ ಯಾರು ಮೋಡಿ ಮಾಡಿಲ್ಲ ಮೇಡಮ್, ಆದ್ರೆ ನಿಮ್ಮ ನಗುವಿಗೆ ನಾನು ಮರಳಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷ ಅವರೇ. ಇನ್ನು ಕಾರ್ಯಕ್ರಮ ಕೇಳ್ತಾ ಆನಂದ್ ಕುಲಕರ್ಣಿ ಅವರು ಸುಲೇಪೇಟೆಯ ಸಂದೇಶವನ್ನ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನನ್ನವಳ ಕಣ್ಣಿನ ಸನ್ನಿಕೆ ಹಾಗೆ ಅವಳ ನಡಿಗೆಗೆ ನಾನು ಅವಳ ಮೇಲೆ ಜಾದುವನ್ನು, ಅವಳ ಜಾದು ನನ್ನ ಮೇಲೆ ಆಗಿಬಿಟ್ಟಿದೆ, ಅವಳು ನನಗೆ ಮೋಡಿ ಮಾಡಿಬಿಟ್ಟಿದ್ದಾಳೆ, ಅವಳ ನಡಿಗೆಯೇ ಆ ಮೋಡಿಯ ಗಮ್ಮತ್ತು, ಎರಡೂ ಸಹ ಆ ಎರಡರ ಆಕರ್ಷಣೆಯಿಂದ ನಾನು ಮನಸ್ಸೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಡಿಗೆಯಲ್ಲಿರುವಂತಹ ಗಮ್ಮತ್ತು ನನಗೆ ಗೊತ್ತಿಲ್ಲ, ಆದರೂ ಸಹ ಇವರ ಮಾತು ಬಹಳ ಚೆನ್ನಾಗಿದೆ ಅಲ್ವಾ.

ನಮ್ಮವರ ನಡೆ ನುಡಿ ಎಲ್ಲವೂ ಸಹ ಸೊಗಸು, ಮೋಡಿ ಮಾಡುವ ಮೂಲ ಸಹ ಅದೇ ಅಲ್ವಾ? ನಮ್ಮ ಕೇಳುಗರ ಮನಸ್ಸಿನ ಮಾತುಗಳನ್ನ ತಿಳ್ಕೊಳ್ಳುವಂತಹ ಪುಟ್ಟ ಕುತೂಹಲ ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮಂಡಿಕಲ್ ಕೃಪಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಮನೆಯವರು ನನಗೆ ನೀನೇ ನನ್ನವಳು, ನೀನೇ ನನ್ನವಳು ಅಂತ ಮನಃಪೂರ್ವಕವಾಗಿ ಪ್ರೀತಿಯಿಂದ ಹೇಳ್ತಾರೆ ಮೇಡಮ್. ಅದೇ ತುಂಬಾ ಮೋಡಿ ಮಾಡುತ್ತೆ, ಹಾಗೆ ಹೆಂಡತಿ ಅಂತಾನೆ ಕರೀತಾರೆ ಅಂತ ಹೇಳ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೇನು. ಒಂದು ಮನಸ್ಸು ಸ್ಥಿರವಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮವರು ನಮ್ಮೊಟ್ಟಿಗೆ ಸದಾಕಾಲ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಎಮ್ನೂರಪ್ಪ ಅವರು. ತುಂಬ ಇಷ್ಟವಾಗ್ತಾ ಇದೆ ಮೇಡಮ್ ಹಾಡುಗಳು, ಸಂಗೀತ, ಹಾಗೆ ಮಾತುಗಳು ಎಲ್ಲವೂ ಅಂತ ಹೇಳ್ತಿದ್ದಾರೆ ಗೋಪಾಲ್ ಅವರು ಕೆ ಪಿ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ರು. ಇನ್ನು ಗಾಳಿಯಲ್ಲಿ ತೇಲಿ ಬಂತು ನಿನ್ನದೇ ನೆನಪು, ಬಾಳಿಗೆ ತಂದಿತು ಹೊಸದೊಂದು ಬೆಳಕು, ನೀನಿಲ್ಲದ ಕ್ಷಣಗಳು ಬಲು ಭಾರ, ನೀನಿದ್ದರೆ ಜಗತ್ತೇ ಸುಂದರ, ಕೊನೆಯ ಉಸಿರು ಇರುವವರೆಗೂ ನಿನ್ನದೇ ಧ್ಯಾನ, ನಿನಗಾಗಿಯೇ ಕಾದಿದೆ ಈ ನನ್ನ ಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಯಾರಿವರು? ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು, ಹಾಡ್ಲಿ, ಮಳವಳ್ಳಿ ತಾಲೂಕು ಇಲ್ಲಿಂದ. ತನ್ನ ಪ್ರಾಣ ತನಗಾಗಿ ಸದಾ ಕಾಲ ಇರಬೇಕು ಅಂತ ಬಯಸುವಂತಹ ಇವರ ಬಯಕೆ ತುಂಬ ಚೆನ್ನಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಇವರು ಇನ್ನೊಂದು ಸಾಲನ್ನು ಸೇರಿಸಿ ಹೇಳ್ತಾ ಇದ್ದಾರೆ, ನನ್ನವಳು ಇರುವಂತಹ ಹೊತ್ತು ನನಗೆ ಸದಾ ಕಾಲ ಆನಂದಮಯ ಅಂತ, ಅದೇ ನನಗೆ ಮಾಡಿದಂಥ ಮೋಡಿ ಜಾದು ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಕೇಳುಗರೆ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480103.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಿ. ಈ ಹೊತ್ತಲ್ಲಿ ನಾವಿದ್ದೀವಿ ಕನಸಿನ ಲೋಕದಲ್ಲಿ. ಕನಸಿನ ಲೋಕದ ಪಯಣ ಸಾಗ್ತಾ ಇದೆ ನಮ್ಮ ಕೇಳುಗರ ಜೊತೆ ಜೊತೆಗೆ. ನಮ್ಮ ಕೇಳುಗರನ್ನ ಕೇಳಿದ್ದೆ ನಿಮ್ಮವರು ನಿಮಗೆ ಮಾಡಿದಂಥ ಆ ಮೋಡಿ ಆ ಜಾದು ಯಾವುದು ಅಂತ. ಮಣಿಕಂಠ ಅವರು ದಾವಣಗೆರೆಯ ಸಂದೇಶವನ್ನು ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನೀ ಮಾಡಿದ ಮೋಡಿಕೆ ಮನಸ್ಸು ಸೋತು ಹೂವಾಗಿದೆ, ನೀ ಮಾಡಿದ ಮೋಡಿಕೆ ಮನಸ್ಸು ಸೋತು ಹೂವಾಗಿದೆ, ನೀ ಸನಿಹ ಬಂದು ಕೂತರೆ ನೋಡುತ್ತಾ ನೋಡುತ್ತಾ ನಗುತ್ತಿದ್ದರೆ ಆ ಚಂದಿರನು ಸೋಲುವನು ನನ್ನ ಚೆಲುವೆಗೆ, ಅಂದಿನ ಮಿನಲವ ನೆನೆದರೆ ಈಗಲೂ ಅದೇ ರೋಮಾಂಚನ. ತುಂಬ ಚೆನ್ನಾಗಿದೆ ಇವರ ಕವನ, ರೋಮಾಂಚನಕರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ರಮ ಕೇಳ್ತಾ ಮತ್ತೊಬ್ಬರು ನಮ್ಮ ಕಿಡಿಗರು ಇವರ ಹೆಸರನ್ನು ತಿಳಿಸ್ಕೊಟ್ಟಿಲ್ಲ, ದಯವಿಟ್ಟು ಹೆಸರು ಹೇಳಬೇಡಿ ಅಂತ ಹೇಳ್ತಿದ್ದಾರೆ. ಹೆಸರು ಹೇಳಬೇಡಿ ಅಂತ ಹೇಳಿ ಹೆಸರನ್ನು ಹಾಕಿದ್ದಾರೆ. ಪರವಾಗಿಲ್ಲ ಪರವಾಗಿಲ್ಲ, ಇವರ ಮಾತಿಗೆ ರೆಸ್ಪೆಕ್ಟ್ ಮಾಡೋಣ ಅಲ್ವಾ. ಇವರು ಹೇಳ್ತಾ ಇದ್ದಾರೆ, ಮೇಡಮ್ ನನ್ನವಳ ಯಾವ ಮೋಡಿ ನನಗೆ ಜಾದುವನ್ನು ಮಾಡ್ತು ಅಂತ ನನಗೆ ಗೊತ್ತಿಲ್ಲ, ಆದರೆ ಅವಳು ನನ್ನ ಹತ್ತಿರಕ್ಕೆ ಬಂದರೆ ಅದೇ ಒಂದು ರೀತಿ ಮೋಡಿಯ ಆಗಿರುತ್ತೆ. ಅವಳ ಸನಿಹ ನನ್ನಲ್ಲಿ ಬಹಳಷ್ಟು ಆಸೆಗಳನ್ನು ಗರಿಗೆದರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ.

ಇನ್ನು ಹತ್ತಿರ ಬಂದಂತಹ ನಿಮ್ಮವರ ಮೋಡಿಯನ್ನ ನಿಮ್ಮ ಪಾಲಾಗಿಸಿಕೊಳ್ಳುವಂತಹ ಆ ಪ್ರೀತಿ ನಿಮ್ಮದಾಗಲಿ. ಕನಸಿನ ಲೋಕದ ಪಯಣದಲ್ಲಿ ಸಾಗ್ತಾ ಇದ್ದೀವಿ. ಸಮಯ ಆಗಿದೆ ಸರಿಯಾಗಿ 10:47:15 ನಮ್ಮ ಕೇಳುಗರನ್ನ ಕೇಳಿದ್ದೆ, ನಿಮ್ಮವರು ನಿಮಗೆ ಮಾಡಿದಂಥ ಆ ಮೋಡಿ ಆ ಜಾದು ಯಾವುದು ಅಂತ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ, ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು. ಎಲ್ಲಿಂದ? ಹೊಸದುರ್ಗ. ಎಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ? ಮಾತುಗಳಿಗಿಂತ ನಿನ್ನ ಮೌನದಲ್ಲಿ ಸೊಗಸಿದೆ. ಆ ಮೌನ ಮುರಿದು ನೀನಕ್ಕಾಗ ಜಗತ್ತಿನ ಅತ್ಯಂತ ಸುಂದರ ಕಾವ್ಯ ಸೃಷ್ಟಿಯಾಗಿದೆ ಅಂತ ನಿನ್ನೆ ಹೆಂಡತಿ ಹತ್ರ ಹೇಳಿದ್ರೆ ಕೋಪ ಮಾಡ್ಕೊಳ್ತಾಳೆ, ಅದಕ್ಕೆ ನಾನು ಅವಳ ಹತ್ತಿರ ಹೋಗೋದಕ್ಕೆ ತುಂಬ ಭಯ ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ ಏ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಅರೆ, ಅದೆಷ್ಟು ಚೆನ್ನಾಗಿ ಹೋಗಲಿದ್ದೀರಿ, ಅದ್ಯಾಕೆ ನಿಮ್ಮವರಿಗೆ ಕೋಪ? ಮತ್ತಷ್ಟು ಕವನ ನಿಮ್ಮಿಂದ ಬರಲಿ, ಆ ಕೋಪ ತಾನಾಗಿ ತಣ್ಣಗಾಗುತ್ತೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಮತ್ತೆರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ, ಬಿಸಿ ಬಿಸಿ ರಾಗಿ ಮುದ್ದೆ ಬೇಳೆ ತರಕಾರಿ ಸಾರು ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಮೇಡಮ್ ಅಂತ ಕರೀತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಅವರು ಹಾಡಲಿ ಇಲ್ಲಿಂದ. ಸಮಯ ನೋಡಿ, ಆಗಲೇ 10:49. ಇಷ್ಟು ಹೊತ್ತು ಊಟ ಮಾಡದೆ ಇರೋದಕ್ಕಾಗತ್ತಾ? ನಿಮ್ಮ ಹತ್ರ ಮಾತಾಡ್ತಾನೆ ನಾನು, ಊಟ ಕೂಡ ಆಗೋ ಇತ್ತು. ಮನಸ್ಸಿನ ಗರಿಗೆದರಿಸುವಂತಹ ಮೋಡಿಯ ನುಡಿಗಳು, ನೆನಪಿನ ಅಂಗಳಕ್ಕೆ ಕರೆದೊಯ್ಯುವಂಥ ಗೀತೆಗಳು ತುಂಬ ಇಷ್ಟವಾಗ್ತಿವೆ ಅಂತ ಹೇಳ್ತಿದ್ದಾರೆ ಸುಧಾ ಅವರು ಬೂದಿಹಾಳ ಎಲ್ಲಿಂದ. ಇನ್ನು ಮಂಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ನನ್ನ ಸ್ನೇಹಿತೆ ಮತ್ತು ಸಹೋದ್ಯೋಗಿ, ಅವಳ ಮುಕ್ತ ಮನಸ್ಸು, ಜ್ಞಾನ, ಹಾಸ್ಯ, ನಿರ್ಧಾರ ತೆಗೆದುಕೊಳ್ಳುವಂಥ ರೀತಿ ಎಲ್ಲವೂ ಸಹ ನನಗಿಷ್ಟ ಆಗುತ್ತೆ. ನಾನು ಅವಳನ್ನು ಗೌರವಿಸ್ತೀನಿ, ಅವಳಂಥ ಸ್ನೇಹಿತೆಯನ್ನು ಪಡೆಯೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದ ನಿಮ್ಮ ಈ ಒಂದು ಹೆಮ್ಮೆಯ ನುಡಿಗಳಿಗೆ.

ಅರೆರೇ, ನನ್ನ ಸಂದೇಶವನ್ನ ಬಿಟ್ಟೇ ಬಿಟ್ರಲ್ಲ ಮೇಡಮ್ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಮತ್ತೊಬ್ರು ನಮ್ಮ ಕೇಳಿದ್ರು. ಅಲ್ಲ, ಸಂದೇಶವನ್ನ ಕಳ್ಸಿದ್ರಿ, ಆದ್ರೆ ನಿಮ್ಮ ಹೆಸರನ್ನ ಹಾಕ್ಬೇಕಲ್ವಾ? ಹೆಸರಿಲ್ಲದೆ ಇರೋದ್ರಿಂದ ಕೆಲವೊಂದು ಸಾರಿ ಮಿಸ್ ಆಗತ್ತಪ್ಪ, ಹಾಗಾಗಿ ಈ ಸುಂದರ ಸಂದೇಶಗಳನ್ನ ಕಳಿಸ್ಕೊಡ್ತಾ ಇದ್ದೀರಾ, ಅದರ ಜೊತೆಗೆ ನಿಮ್ಮ ಹೆಸರನ್ನ ತಿಳಿಸಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ. ಇವ್ರು ಹೇಳ್ತಾ ಇದ್ದಾರೆ, ನನ್ನನ್ನ ಮೋಡಿ ಮಾಡಿದ್ದು ನನ್ನವರ ಕಣ್ಣುಗಳು. ಆ ಕಣ್ಣುಗಳಲ್ಲಿ ಅದೇನು ಆಕರ್ಷಣೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಗೊತ್ತಾ ಅಂತ ನಾನು ಕೇಳಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ನೀವು ತಾನೇ ನೋಡಿರೋದು ನಿಮ್ಮವರ ಆ ಕಣ್ಣುಗಳನ್ನು.

ನನ್ನವರ ನಗುಗೆ ನಾನಂತೂ ಮನಸೋತ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಶುಭಾ ಭಟ್ ಅವರು ಹೊನ್ನವರ. ಇಷ್ಟು ದಿವಸ ನನ್ನವರ ನಗುಗೆ ಮನಸೋತಿದ್ದೆ, ಆದರೆ ಇವತ್ತ್ಯಾಕೋ ನಿಮ್ಮ ನಗುಗೂ ಮನಸೋಲ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕನಸಿನ ಲೋಕದ ಗೀತೆಗಳು ಹಾಗೆ ವಿಷಯ ಎರಡೂ ಕೂಡ ಇಷ್ಟವಾಯಿತು ಅಂತಿದ್ದಾರೆ ರಮ್ಯಾ ಅವರು. ಅರ್ಜುನ ಕುಂಟೆ ಇಲ್ಲಿದ್ದ, ಅವನ ಸಿಹಿ ಮಾತು, ಸವಿನೋಟ, ಮೃದುವಾದ ಅನುರಾಗದ ಸ್ಪರ್ಶ ಮನದ ಆಳವನ್ನೇ ಮೋಡಿ ಮಾಡಿತ್ತು. ಚುಂಬಕದಂತಿರುವ ಗುಲಾಬಿಯ ನಗು, ಸೆಳೆಯುವ ಕಣ್ಣಂಚಿನ ಮಿಂಚು ಕ್ಷಣದಲ್ಲೇ ನನ್ನನ್ನು ಮೋಡಿ ಮಾಡಿತ್ತು. ಝುಮ್ಮೆನಿಸುವ ಅವನ ಸಾನ್ನಿಧ್ಯ, ರೋಮಾಂಚನದ ಭಾವಗಳು ಕಲ್ಲ ಹೃದಯವನ್ನು ಸಹ ಕರಗಿಸಿತ್ತು. ಕೊನೆಯ ಸಾಲುಗಳು ತುಂಬ ಚೆನ್ನಾಗಿದೆ ಡಾಕ್ಟರ್ ಅಂಬುಜಾ ಅವರ ಕವನ ಇದು. ಝುಮ್ಮೆನಿಸುವ ಅವನ ಸಾನ್ನಿಧ್ಯ, ರೋಮಾಂಚನದ ಭಾವಗಳು ಕಲ್ಲ ಹೃದಯವನ್ನು ಸಹ ಕರಗಿಸಿತ್ತು. ನಿಮ್ಮವರು ನಿಮಗೆ ಮಾಡಿದಂತಹ ಈ ಮೋಡಿ ಸದಾಕಾಲ ನಿಮ್ಮಲ್ಲಿ ಹಸಿರಾಗಿರಲಿ. ಆ ಮೋಡಿಯ ಹಸಿ ಬಿಸಿ ನೆನಪುಗಳು ನಿಮ್ಮನ್ನು ಯಾವಾಗಲೂ ಹೀಗೆ ಕಾಡ್ತಾ ಇರಲಿ ಅಂತ ಹೇಳ್ತಾ ಇಂದಿನ ವಿಶೇಷ ಕನಸಿನ ಲೋಕ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಈ ಭಾನುವಾರದ ವಿಶೇಷ ಕನಸಿನ ಲೋಕದ ಪಯಣದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಸಾಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇಜ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್.